0: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಭಗವಾನ್ ಶ್ರೀ ಶ್ರೀ ಶ್ರೀ ಸತ್ಯಸಾಯಿ ಬಾಬಾರವರ 93ನೇ ಜನ್ಮ ದಿನೋತ್ಸವದ ಅಂಗವಾಗಿ ಏರ್ಪಡಿಸಲಾದ ವಿಶೇಷ ಸಂದರ್ಶನವನ್ನ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನ ನಮ್ಮೊಂದಿಗೆ ಭಗವಾನ್ ಬಾಬಾರವರ ವಿಶೇಷ ಕೃಪೆಗೆ ಪಾತ್ರರಾಗಿ ಅನೇಕ ಅಮೂಲ್ಯ ದಿವ್ಯಾನುಭವಗಳನ್ನು ಪಡೆದುಕೊಂಡ ಪುಣ್ಯಜೀವಿ ಶ್ರೀಮತಿ ಲೀಲಾವತಿಯವರಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಮಲ್ಲೇಶ್ವರಂನ ಶ್ರೀ ವಿದ್ಯಾ ಮಂದಿರ ಸಂಸ್ಥೆಯ ಸ್ಥಾಪಕರೂ ಹೌದು. ಸುಮಾರು 2,193 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮತ್ತು 1,551 ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಶ್ರೀ ಸತ್ಯಸಾಯಿ ಬಾಲವಿಕಾಸ, ಭಜನೆ ಮುಂತಾದ ಅನೇಕ ತರಬೇತಿಗಳನ್ನ ನೀಡಲಾಗ್ತಾ ಇದೆ. ಶ್ರೀಮತಿ ಲೀಲಾವತಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಸ್ವಾಮಿಯವರ ಕೃಪಾಶೀರ್ವಾದಕ್ಕೆ ಪಾತ್ರರಾದವರು. ಇವರು ಸ್ವಾಮಿಯವರ ಅತ್ಯಮೂಲ್ಯ ಅನುಭವಗಳನ್ನು ಪಡೆದಿದ್ದಾರೆ. ಪ್ರಿಯ ಶ್ರೋತೃಗಳೇ, ಬನ್ನಿ, ಅವರು ಇಂದು ನಮಗೆಲ್ಲ ಅವರ ಅನುಭವಾಮೃತವನ್ನು ಉಣಬಡಿಸಲಿದ್ದಾರೆ. ಬನ್ನಿ ಶ್ರೋತೃಗಳೇ, ಕೇಳೋಣ. ಸಾಯಿರಾಮ್ಮ,
3: ಅಮ್ಮ, ನೀವು ಸ್ವಾಮಿಯನ್ನು ಮೊಟ್ಟ ಮೊದಲನೇ ಟೈಮಲ್ಲಿ ನೋಡಿದಾಗ ಸ್ವಾಮಿಗೆ ಎಷ್ಟು ವಯಸ್ಸು ಇರಬಹುದು, ಅದು ಎಷ್ಟನೇ ಇಸ್ವಿ ಇರಬಹುದು, ಆಮೇಲೆ ಅದು ಯಾವ ಸ್ಥಳ, ಬೆಂಗಳೂರು ಪುಟ್ಟಪರ್ತಿನೋ?
4: ನಾನು ಮೊಟ್ಟ ಮೊದಲು ಅವರನ್ನು ನೋಡಿದ್ದು 1943-44 ಇರಬಹುದು. ಅವರಿಗೆ ಅವಾಗ 17-18 ವರ್ಷ ಇದ್ದಿರಬಹುದು, ಚಿಕ್ಕ ವಯಸ್ಸು. ಹೌದು, ಅವರೇ ಬಂದಿದೆ ಭಜನೆ, ಅವರೇ ಲೀಡ್ ಮಾಡೋರು, ಅವರೇ ಹಾಡುಗಳು ಹೇಳೋರು. ನಾವೆಲ್ಲ ಕೂತ್ಕೊಂಡು ಅವ್ರ ಹಿಂದೆ ಹಾಡು ಹೇಳ್ತಾ ಇದ್ವಿ. ಬಂದಿದ್ದಾರೆ ನಮ್ಮ ಮನೆಗೆಲ್ಲ, ತುಂಬಾನೇ ಬಂದಿದ್ದಾರೆ. ಅವ್ರು ಇವಾಗ ಬರ್ತಾರೆ, ಇವಾಗ ಬರೋಲ್ಲ ಅಂತಿಲ್ಲ, ಸುಮ್ಮನೆ ಕೂತಿರ್ತಿದ್ವಿ, ಶಬ್ದ ಕೇಳುದು ಕಾಲು ಅವ್ರದ್ದು ಪಾದಕೆ ಶಬ್ದ ಕೇಳಿದ್ರೆ ಸ್ವಾಮಿ ಬಂದರು ಅವರು ಅಂತ ಒಂದು ಕಾಲ ನಮಗೆ. ತಿರುಗಾ ನಾವು ಮಾಡಿದ ಪುಣ್ಯನೇ ಅದು.
3: ಹೌದು, ಅವಾಗ ಇನ್ನು ವೈಟ್ ಫೀಲ್ಡ್ ಆಶ್ರಮ
4: ಇಲ್ಲ, ವೈಟ್ ಫೀಲ್ಡ್ ಆಶ್ರಮ ಆಗಿರ್ಲಿಲ್ಲ. ಪುಟ್ಟಪರ್ತಿಲಿ ಆಶ್ರಮ ಮಾಡಿದ್ದಾಗ ನಮ್ಮನೆಗೆ 2 ಲೆಟರ್ ಬರೆದ್ರು, 2 ಸತಿ ಬರೆದ್ರು, 2 ನಮ್ಮ ಅಕ್ಕನ ಹೆಸರಿಗೆ ಪ್ರಿಯ ಸುಬ್ಬಲಕ್ಷ್ಮಿ ಅಂತ ಹಾಕಿ ಸತ್ಯನಾರಾಯಣ ಅಂತ ಅವರು ಸಿಗ್ನೇಚರ್ ಹಾಕಿ 2 ಲೆಟರ್ ಹೀಗೆ ಮಾಡ್ತಿದ್ದೀನಿ, ಖಂಡಿತ ನೀವೆಲ್ಲ ಬರಬೇಕಂತ. ಆ 2 ಲೆಟರ್ ಬಂತು. ಅವಾಗಾಗಿದ್ದು ಒಂದು ಚಿಕ್ಕ ವಿಷಯ ಹೇಳ್ತೀನಿ. ಇವ್ರು ಏನ್ ಮಾಡಿದ್ರು, ನಮಗೆ ಮಾತ್ರ ಬರೆದಿದ್ರು, ಯಾರ ಮನೆಯಲ್ಲಿ ಉಳ್ಕೊಳ್ತಿದ್ರು ಅವರಿಗೆ ಬರೆದಿರ್ಲಿಲ್ಲ. ನಾನು ಅವ್ರ ಮನೆಯಲ್ಲಿ ಸುಗಂಧ ಲಕ್ಷ್ಮಿ ಅಂತ, ಅವ್ರು ನನಗೆ ಬಹಳ ಆತ್ಮೀಯರು, ವಯಸ್ಸಾದ ಸ್ವಲ್ಪ ನನಗಿಂತ ದೊಡ್ಡವರಿದ್ರು. ನಾನು ತುಂಬಾ ಚಿಕ್ಕ ಹುಡುಗಿ ಅಲ್ಲ, ಜಂಬ ಸ್ವಾಮಿ ನಮಗೆ ಲೆಟರ್ ಬರೆದ್ರು ನಮ್ಮ ಮನೆಗೆ 2 ಬಂತು ಅಂತ ಹೇಳಿದೆ. ಅವ್ರು ಇಲ್ಲ ಇಲ್ಲ ನನಗೆ ಬಂದಿಲ್ಲ, ನಿನಗೆ ಬರತ್ತೆ ನಿಮ್ಮ ಮನೆಗೆ, ಇಲ್ಲ ಬಂತು ಸ್ವಾಮಿ ಬರ್ದಿದ್ರು ಅಂದೆ. ಅದು ಹೋಗಿ ಹೇಳಿದ್ದಾರೆ ಅವ್ರು ಸ್ವಾಮಿನ ಹೋಗಿ, ಸ್ವಾಮಿ ನೀವು ಸುಬ್ಬಲಕ್ಷ್ಮಿಗೆ ಲೆಟರ್ ಬರೆದ್ರ ಅನ್ನಾಗ ಯಾರು ಹೇಳಿದ್ದು, ತೆಲುಗಲ್ಲಿ ಕೇಳಿದ್ರಂತೆ, ಅವಳಿಗೆ ಲೀಲಾ ಹೇಳಿದ್ಲು ಅಂತ ಹೇಳಿದ್ದಾರೆ. ಅವ್ರು ತೆಲುಗಲ್ಲಿ ಹೇಳಿದ್ದಾರೆ, ದಾನಕೇನ್ ತಿಳಿಸು ಪಿಚ್ಚಿ ಪಾಡು ಅಂದ್ರಂತೆ. ಅವಳು ನನ್ನ ಹತ್ರ ಬಂದು ನಿನ್ನನ್ನೇ ಸ್ವಾಮಿ ಹೀಗೆ ಹೇಳಿದ್ರು ಅಂದ್ರು. ನಾನು ಅವಾಗ 9 ವರ್ಷ ಇರ್ಬೋದೇನೋ, ಆ ಸ್ವಾಮಿ ಹಾಗೆ ಹೇಳಿದ್ರ, ನಾನು ಇವತ್ತು ನೋಡಿ ಏನ್ ಮಾಡ್ತೀನಿ ಅಂತ. ಅವ್ರ ಮನೇಲಿ ಪೂಜೆ ಮುಗಿಸಿ ಪೂಜೆ ರೂಮಿಂದ ಅವ್ರು ಹೊರಗೆ ಬರ್ತಾ ಇದ್ರು, ಆ ಬಾಗಿಲ ಹತ್ರನೇ ನಿಂತ್ಕೊಂಡೆ, ಅವ್ರನ್ನ ಹೊರಗೆ ಹೋಗ್ಬಿಡ್ದೆ ಅಡ್ಡ ನಿಂತ್ಕೊಂಡ್ಬಿಟ್ಟು, ಸ್ವಾಮಿ ನನ್ನ ಪಿಚ್ಚಿ ಪಾಡು ಅಂತ ಹೇಳಿದ್ಯಾ, ನೀನ್ ಸುಬ್ಬಲಕ್ಷ್ಮಿಗೆ ಲೆಟರ್ ಬರೀರಿಲ್ವಾ ಅಂದೆ. ಅವ್ರು ಜವಾಬ್ ಕೊಡ್ಲಿಲ್ಲ, ನನ್ನನ್ನು ನೋಡಿ ನಗಾಡ್ಬಿಟ್ಟು ಹೋದ್ರು. ಏ ಹುಚ್ಚಿ, ನಿನಗೆ ಇಷ್ಟೇ ಬುದ್ಧಿನ ಅನ್ನೋ ತರ ಇದೆ ಇವತ್ತು ಹಂಚ್ಕೊಂಡ್ರೆ, ನಾವು ಎಂತ ಕೆಲಸ ಮಾಡಿದ್ವಿ ಅಂತ ಇವಾಗ ನೆನ್ಸ್ಕೊಳ್ಳುವಾಗ, ಅಯ್ಯೋ ಸ್ವಾಮಿನ ಕೇಳಿದ್ವಾ ಅಂತ. ವೈಟ್ ಫೀಲ್ಡ್
3: ಹುಷಾರಿಲ್ದೆ ಆಗಿ ಆದ್ಮೇಲೆ ಇದಾಯ್ತಾ, ಹುಷಾರಿಲ್ದೆ ಆಗಿತ್ತು ಸ್ವಾಮಿ ತಮ್ಮ ಮನೆಗೆ,
4: ಅದು ನೆನಪಿಲ್ಲ. ಆದ್ರೆ ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬಾ ದೇವರು ಭಕ್ತಿ ಅನ್ನೋದು ಸ್ವಲ್ಪ ಕಮ್ಮಿನೇ ಇತ್ತು. ನಮ್ಮ ಅಕ್ಕ ಅವರು ಹುಟ್ಟಿದಾಗಿಂದ ಪೂಜೆ, ಅದರಿಂದ ಸ್ವಾಮಿ ಅವರಿಗೆ ಹುಷಾರಿಲ್ದೆ ಇತ್ತು ಸ್ವಲ್ಪ. ಅವಾಗ ಸ್ವಾಮಿ ನಮ್ಮ ತಂದೆ ಹತ್ರ ಹೇಳಿದ್ರಂತೆ, ಅವಳು ಯಾವ ದಾರಿಗೆ ಹೋಗ್ತಾಳೆ ಬಿಟ್ಟು ಬಿಡು, ಅವಳನ್ನ ಮದುವೆ ಎಲ್ಲ ಬಲವಂತ ಮಾಡಬೇಡಿ, ಕೊನೆ ಜನ್ಮ ಅವಳದು, ಅವಳ ದಾರಿಗೆ ಬಿಡು ಅಂತ. ನಮ್ಮ ಅಕ್ಕ ಅವರಿಗೆ ನಮ್ಮ ತಂದೆ ಅದರಿಂದ ಅವ್ರು ರಕ್ಷೆ ಕೊಟ್ಟಿದ್ರು, ನಮ್ಗೆಲ್ರಿಗೂ ರಕ್ಷೆ ಕೊಟ್ರು, ಮೆಟೀರಿಯಲೈಸ್ ಮಾಡಿ ಅವ್ರು ಕೊಡೋರು. ಹಾಗಾಗಿ ವಿಭೂತಿ ಇಡೋರು ನಮ್ಗೆಲ್ಲ ನಿಂತಿದ ಕಡೆ ಎಲ್ಲ ತಂದು ಇಡೋರು ಅದೆಲ್ಲ ಮಾಡಿದ್ರು. ನಮ್ಮ ಅಕ್ಕ ಅವರು ಇವಾಗ ತೀರ್ಕೊಂಡು ಒಂದು ವರ್ಷ ಆಯ್ತು, ಕೊನೆ ತನಕ ಮದುವೆ ಆಗ್ಲಿಲ್ಲ. ಅವ್ರು ಹೇಳಿದ ತರ ಪೂಜೆ ಮಾಡಿ ಅವರಿಗೆ ಒಂದು ಅಪಾರ ಶಕ್ತಿ ಒಂದು ಕೊಟ್ಟಿದ್ರು. ಅದೇನೋ ಒಂದು ಪೂರ್ವ ಜನ್ಮದ ಇದು ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತು. ನಾವು ಮಲೇಶ್ವರದಲ್ಲಿ ನಮ್ಮ ಜನಗಳಿಗೆಲ್ಲ ಅವ್ರದ್ದು ಇದು ಗೊತ್ತು. ಅವರು ದುಡ್ಡು ಕಾಸು ಏನೂ ಇಲ್ಲ, ಒಂದು ಪೂಜೆ ಮಾಡ್ತಾ ಇದ್ರು ತ್ರಿಪುರಾಂಧಕ್ಕೆ ಅಂತ, ಕನಸಲ್ಲಿ ದೇವಿ ಬಂದು ಹೇಳ್ಕೊಟ್ಟು ಅದೆಲ್ಲ ಮಾಡಿದ್ರು. ಅದರಿಂದ ಸ್ವಾಮಿ ಹೇಳಿದ್ರಿಂದ ಅವರಿಗೆ ಮದುವೆನೂ ನಮ್ಮ ತಂದೆ ಪ್ರಯತ್ನ ಮಾಡಲಿಲ್ಲ. ಆಕೆ ಕೊನೆಯ ತನಕ ಅವರು ಇವಾಗ ಒಂದೂವರೆ ವರ್ಷ ಹಿಂದೆ 83-84 ವರ್ಷ ಹೋಗ್ಬಿಟ್ರು, ಅಲ್ಲಿ ತನಕ ಮದುವೆನೂ ಆಗ್ಲಿಲ್ಲ, ಬರೀ ಪೂಜೆ ಮಾಡ್ಕೊಂಡಿದ್ರು.
5: ನಿಮ್ದು ತಾವು ಹೇಳ್ತಾ ಇದ್ರಿ ತಮ್ಮ ತಂದೆಯವರು ಸ್ವಾಮಿ ಅವ್ರನ್ನ ವರ್ಕ್ಶಾಪ್ ಉದ್ಘಾಟನೆ ಮಾಡಕ್ಕೆ ಬರ್ಬೇಕು ಸ್ವಾಮಿ ಅಂತ ಕಂದ್ರು. ಆಗ ಸ್ವಾಮಿ ಬಂದ್ರ
4: ಬರ್ಲಿಲ್ಲ ಸ್ವಾಮಿ ಕೊನೆ ತನಕ ವರ್ಕ್ಶಾಪ್ ಒಳಗೆ ಬರ್ಲಿಲ್ಲ. ಅಷ್ಟು ಮಾತ್ರ ಇಲ್ಲ, ನಮ್ಮ ತಾಯಿ ಒಂದ್ಸತಿ ಆಸ್ಪತ್ರೆಯಲ್ಲಿ ಅಭಾಷಣ ಆಗಿ ತುಂಬಾ ಸೀರಿಯಸ್ ಆಗಿದ್ರು, ಸೀರಿಯಸ್ ಅಂದಿದ್ರು, ಇನ್ನ ಇರಬೇಕಂದ್ರು ಆಸ್ಪತ್ರೆಯಲ್ಲಿ ವಾಣಿವಿಲಾಸ್ ಹಾಸ್ಪಿಟಲಲ್ಲಿ. ಸ್ವಾಮಿ ಕೇಳಿದ್ರು ಅಮ್ಮ ಎಕ್ಕಡ ಅಂತ ನಮ್ಮ ತಂದೆನೆ ಕೇಳಿದಾಗ ಹೇಳಿದ್ರಂತೆ ತುಂಬಾ ಹುಷಾರಿಲ್ಲ ಅನ್ನುವಾಗ ನಮ್ಮ ಅಕ್ಕ ಅವ್ರನ್ನ ಕರೆದು ಒಂದು ಆರೆಂಜ್ ಕೈನಲ್ಲಿ ಕೊಟ್ಟು ಇದು ಕೊಟ್ಬಿಟ್ಟು ಅಮ್ಮನ ಮನೆ ಕರ್ಕೊಂಡು ಬಾ ಅಂದ್ರು. ಇವ್ರು ತಗೊಂಡೋಗಿ ಕೊಟ್ಟು ಅವ್ರು ತಿಂದು 5 ನಿಮಿಷಕ್ಕೆಲ್ಲ ಏನಿಲ್ಲದೆ ತರ ಆಗಿ ಅವತ್ತೇ ಸಾಯಂಕಾಲ ಮನೆಗೆ ಬಂದ್ಬಿಟ್ರು ನಮ್ಮ ತಾಯಿಯವರು. ನಮಗೆ ತುಂಬಾ ಒಂದೋ ಎರಡು ಅಂತ ಹೇಳೋಕ್ಕಾಗೋಲ್ಲ. ಸ್ವಾಮಿ ಬಂದಾಗ ನಮಗೆ ಆಗಿದ್ದ ಅನುಭವಗಳು ಸಾಕಷ್ಟು ಆಗಿದೆ. ಅದು ನಮಗೆ ಆವಾಗ ಸ್ವಾಮಿನ ಏನು ಅಂತ ತಿಳ್ಕೊಳ್ಳೋ ವಯಸ್ಸು ಇರಲಿಲ್ಲ. ಇವತ್ತಿದ್ದಿದ್ರೆ ನಾವು ಏನ್ ಮಾಡ್ತಿದ್ವೋ ಅವತ್ತು ಗೊತ್ತಾಗ್ಲಿಲ್ಲ. ಆದ್ರೆ ತುಂಬಾನೇ ಅನುಭವಗಳು ನಮಗೆ ಆಗಿದೆ.
5: ಆಮೇಲೆ ತಮ್ಮ ತಂದೆಯವರು ಸ್ವಾಮಿಯನ್ನು ನೋಡಕ್ ಹೋದಾಗ
4: ಹೌದು ಇದಾಗಿದ್ಮೇಲೆ ನಾವು ನಮ್ಮ ಪಾರ್ಟ್ನರ್ಶಿಪ್ ಮಾಡಿದ್ದಾಗ ಆ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಯ್ತು, ಯಾರ ಜೊತೆಗೆ ಮಾಡಿದ್ರು, ಅವ್ರದ್ದು ಏನು ಪ್ರಾಬ್ಲಮ್ ಇದ್ದು ವರ್ಕ್ಶಾಪ್ ಅಟ್ಯಾಚ್ ಮಾಡಿ ಒಂದೇ ಸಾಯಂಕಾಲದಲ್ಲಿ ಎಲ್ಲ ಕಳ್ಕೊಂಡ್ವಿ ನಾವು. ಸ್ವಾಮಿ ಹೇಳಿದ್ರು ಬೇಡ ಇದೆ ಚೆನ್ನಾಗಿದೆಯಲ್ಲ ಇದು ಸಾಲ್ದ ಅಂತ ಕೇಳಿದ್ರು, ಬೇಡ ಅನ್ಲಿಲ್ಲ. ಅಷ್ಟೇ ಇದ್ದಿದ್ರೆ ಚೆನ್ನಾಗಿರ್ತಿದ್ವೋ ಏನೋ, ಅದೇನ್ ನಡೀಬೇಕೋ ನಡೀತು ಅಂತ ಬಿಟ್ಬಿಟ್ವಿ ಅಷ್ಟೇ. ಅಷ್ಟು ಕಳ್ಕೊಂಡಿದ್ಮೇಲೆ ಈ ಊರು ಬಿಟ್ಟು ಮೆಡ್ರಾಸ್ಗೆ ಹೋಗ್ಬಿಟ್ವಿ. ನಮ್ಮ ತಂದೆ ಹೇಳಿದ್ರು ಬದುಕಿದ ಊರು ಕೆಟ್ಟೋಗಿ ಇಲ್ಲಿ ಇರೋಲ್ಲ ನಾನು ಹೋಗ್ತೀನಿ ಅಂತ ಹೋಗ್ಬಿಟ್ರು. ಆ ಮೆಡ್ರಾಸ್ ಹೋಗಿದ್ಮೇಲೆ ತುಂಬಾ ಅಲ್ಲಿ ಅಪ್ಪಾರಾವ್ ಅಂಡ್ ರಾಜ ಆಫ್ ಬಬ್ಲಿ ನಮ್ಮ ತಂದೆ ಕಸ್ಟಮರ್ಸ್, ಇವರು ಇಂಜಿನಿಯರು ಬರೋರು, ಅವರುಗಳು ಹೇಳ್ತಿದ್ರು ಸ್ವಾಮಿ ಯಾವಾಗ್ಲೂ ಬರ್ತಾರೆ ನಮ್ಮ ಮನೆಗೆ ಅಂತ. ಸ್ವಾಮಿ ಬಂದ್ರೆ ಹೇಳಿ ನನಗೊಂದ್ಸತಿ ನೋಡ್ಬೇಕು ಅಂತ ಹೇಳಿದ್ರು ನಮ್ಮ ತಂದೆ. ಆವಾಗ ಸ್ವಾಮಿ ಬಂದಿದ್ದಾಗ ಇವರು ಕರೆದಿದ ತಕ್ಷಣ ನಮ್ಮ ತಂದೆ ಹೋಗಿದ್ದಾರೆ. ಹೋಗಿ ನಮಸ್ಕಾರ ಮಾಡಿಬಿಟ್ಟು ಸ್ವಾಮಿ ಕೊನೆಯಲ್ಲೂ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀನಿ ಅಂದ್ರು. ಸ್ವಾಮಿನ ಕೇಳಿದ್ರಂತೆ ನನಗೆ ಯಾರು ಗೊತ್ತಾಗತ್ತ ಸ್ವಾಮಿ ಅಂದಿದ್ದಕ್ಕೆ, ಇಂಜಿನಿಯರ್ ರಾಮಸ್ವಾಮಿ ನಾನು ಮರೆಯೋಕಾಗತ್ತೆ, ಅವ್ರ ಮನೆ ತಿಕ್ಕಾಫಿ ನಾನು ಮರೆಯೋಕಾಗತ್ತಾ ಅಂತ ಕೇಳಿದ್ರಂತೆ. ಸ್ವಾಮಿ ತುಂಬಾ ಕಷ್ಟ, ನನ್ ಏನೂ ಮನಸ್ಸು ಸರಿ ಇಲ್ಲ, ಏನ್ ಹೇಳ್ತೀರಾ ನೀವು ಅಂದಿದ್ದಕ್ಕೆ, ಫೆಬ್ರವರಿ 1 ಮೇಲೆ ನೋಡೋಣ ಅಂದ್ರಂತೆ. ನಮ್ಮ ತಂದೆ ಮನೆಗೆ ಬಂದು ನಮ್ಮ ತಾಯಿ ಹತ್ರ ಹೇಳಿ ಸಂತೋಷ ಪಟ್ಟಿದ್ದಾರೆ, ನೋಡಿ ಯಾರು ನೋಡಿದೆ ಹೇಳು ಅಂತ ಹೇಳ್ಬಿಟ್ಟು ಸ್ವಾಮಿ ಹೀಗೆ ಹೇಳಿದ್ರು ಅಂತ. ಸರಿ, ಫೆಬ್ರವರಿ 1 ತನಕ ಏನೋ ಪ್ರಾಬ್ಲಮ್ ಅನ್ಸುತ್ತೆ ಅನ್ಕೊಂಡಿದ್ರು. ಜನವರಿ 13 ಇದ್ದಕ್ಕಿದ್ದಾಗ ಮೈ ಹುಷಾರಿದ್ದೆ ಆಗಿ ಚೆನ್ನಾಗಿದ್ದವರು ಜನವರಿ 26 ತೀರ್ಕೊಂಡ್ರು ನಮ್ಮ ತಂದೆ. ಅದು ಹೇಳಿದೆ ಸ್ವಾಮಿ, ಅವ್ರಿಗೆ ಗೊತ್ತಾಗಿದ್ದಿರತ್ತೆ, ಅದನ್ನ ಇಂಡೈರೆಕ್ಟ್ ಆಗಿ ಹೀಗಾಗತ್ತೆ ಅಂತ ಹೇಳಿದ್ರು.
5: ಆಮೇಲೆ ನೀವು ಸ್ವಾಮಿಯವರ ಒಡನಾಟ ಮತ್ತೆ ಮುಂದುವರೆಸಿದ ಯಾವ ತರ?
4: ನಾನು ತಿರ್ಗಾ ಮದುವೆ ಆಗಿ 61 ಇಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ತುಂಬಾ ವರ್ಷಗಳು ನಮ್ಮನೆ ಪಕ್ಕದಲ್ಲೆಲ್ಲ ಬರ್ತಿದ್ರು ಸ್ವಾಮಿ, ಅದು ಚಂದರ್ ಮನೆಗೆ ಬರೋರು, ಗ್ರೌಂಡ್ ಸುಂದರೇಶ್ ಅವ್ರ ಮನೆಗೆ ಬರೋರು, ಮಲೇಶ್ವರ ಗ್ರೌಂಡ್ ಅಲ್ಲಿ ಮೀಟಿಂಗ್ ಎಲ್ಲ ಆಗೋದು. ಅದು ಹೋಗಿ ನೋಡ್ಬೇಕಂತ ಅನ್ನಿಸ್ಲಿಲ್ಲ ಯಾಕೋ ನನಗೆ, ಅದು ಯಾಕಂದ್ರೆ ನನಗೆ ಮೊದಲೇ ಭಕ್ತಿ ಕಮ್ಮಿ, ದೇವರ ನಂಬಿದ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋದು ಹೆಚ್ಚು ಇರಲಿಲ್ಲ ಮೊದಲಿಂದ. ಯಾಕಂದ್ರೆ ಸ್ಕೂಲ್ಗೆ ಹೋಗೋದು, ಕಾಲೇಜ್ ಹೋಗೋದು, ಆಮೇಲೆ ತಕ್ಷಣ ಕೆಲಸಕ್ಕೆ ಶುರು ಮಾಡಿದೆ. ಅದರಲ್ಲೇ ಇದ್ದು ಬಿಟ್ಟಿದ್ರಿಂದ
5: ಇವಾಗ ಚಿಕ್ಕ ವಯಸ್ಸಲ್ಲಿ 9 ವಯಸ್ಸಲ್ಲಿ ಸ್ವಾಮಿನ ನೋಡಿದ್ದ ನಂತರದಲ್ಲಿ ಆಮೇಲೆ ನೀವು 8 ವರ್ಷ ಮದುವೆ ಆಗೋವರೆಗೂ ಸ್ವಾಮಿನ ನೋಡೇ ಇರಲಿಲ್ಲ?
4: ನೋಡ್ಲಿಲ್ಲ ಇಲ್ಲ, 9 ವರ್ಷ ನೋಡಿ, ಅವಾಗ ಒಂದು 6-7 ವರ್ಷ ನೋಡ್ತಿದ್ವಲ್ಲ, ಅವಾಗ 6-7 ವರ್ಷ ಒಂಬತ್ತು, ನಾನು ಹೇಳ್ತೀನಿ 1, 2, 3, 4, 5, 5-6 ವರ್ಷ ಕಂಟಿನ್ಯೂಸ್ ಆಗಿ ಸ್ವಾಮಿ ನೋಡ್ತಾ ಇದ್ವಿ. ಆಮೇಲೆ ಅದು ಬಿಟ್ಟು ಹೋಯ್ತು. ಬಿಟ್ಟೋಗಿದ್ಮೇಲೆ ಮೆಡ್ರಾಸ್ ಹೋಗಿದ್ಮೇಲೆ ಅದಕ್ಕೆ ನಮ್ಗೆ ಆಪರ್ಚುನಿಟಿನೇ ಸಿಕ್ಲಿ, ಸಂದರ್ಭನೇ ಬರಲಿಲ್ಲ, ಈ ಕಡೆ ಬರಲಿಲ್ಲ, ಬೆಂಗಳೂರಿಗೆ ಬರಲಿಲ್ಲ. ನಾವು ಮದುವೆ ಆಗಿದ್ದಾಗ ಫಾರ್ಚುನೇಟ್ಲಿ ನಾವು ಮಾಡಿದ ಪುಣ್ಯ, ನಮ್ಮ ಯಜಮಾನ್ರಿ ಈ ಊರಲ್ಲಿ ಇದ್ರು, ಈ ಊರಿಗೆ ಬಂದೆ. ಬಂದಾಗ ಸ್ವಲ್ಪ ದಿವಸಕ್ಕೆಲ್ಲ ಇಲ್ಲಿ ಬರೋರು ಸ್ವಾಮಿ ಅದು ಇದು ಆಯಿತು. ಆಮೇಲೆ ನೋಡಿದ್ರೆ ವೈಟ್ ಫೀಲ್ಡ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ಮೇಲೆ ಅದು ಏನೋ, ನಾವು ತಿರ್ಗಾ ಹೋಗಿ ಸ್ವಾಮಿ ನೋಡೋಣ ಅಂತ ಒಂದು ಆಸೆ ಬಂತು. ಹೋಗಿ ನೋಡಕ್ ಶುರು ಮಾಡಿದ್ದಾಗಿಂದ ಅವ್ರಿಗೆ ಗೊತ್ತಾಗಿರ್ಬೋದು. ಒಂದ್ಸತಿ ನಾನೇ ಒಂದ್ಸತಿ ಹೇಳಿದೆ, ಏನ್ ಮಾಡಿದೆ, ಹೋಗ್ತಾ ಇದ್ದೆ ಸ್ವಾಮಿ ಯಾವಾಗ ಹೋದ್ರು ಪಾದ ನಮಸ್ಕಾರ ಕೊಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗಿರ್ಬೇಕು, ನನಗ್ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಿದೆ ಅಂತ. ಪಾದ ನಮಸ್ಕಾರ ಕೊಡೋರು ಎಷ್ಟೋ ಸತಿ ವಿಭೂತಿ ಮೆಟೀರಿಯಲೈಸ್ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಮಾತಾಡ್ಸಿದ್ದಾರೆ, ಲೆಟರ್ಗಳು ತಗೊಂಡಿದ್ದಾರೆ, ಆದ್ರೂ ನಮಗೆ ಇಂಟರ್ವ್ಯೂ ಕರೆದಿಲ್ವಲ್ಲ ಸ್ವಾಮಿ, ಇಂಟರ್ವ್ಯೂ ಸ್ವಾಮಿ ಇಂಟರ್ವ್ಯೂ ಅಂತ ಇದ್ದೆ. ಸುಮ್ನೆ ನಗಾಡ್ಕೊಂಡು ಹೋಗೋರು. ಒಂದ್ಸತಿ ಏನಾಯ್ತು, ನಮ್ಮ ನನ್ನ ಫ್ರೆಂಡ್ಸ್ ಒಂದು 5 ಜನ ಗ್ರೂಪ್ ವಯಸ್ಸಾಗಿದ್ದವರು ಹೋಗ್ತಾ ಇದ್ರು ಸ್ವಾಮಿ ನೋಡಕ್ಕೆ. ಸ್ವಾಮಿ ಅವರುಗಳಿಗೆ ಪಂಚಪಾಂಡವರು ಅಂತ ಇಟ್ಟು ಪುತ್ತೂರಿಂದ 4 ಜನ ಪ್ರೊಫೆಸರ್ಸ್, ಒಬ್ಬ ಲೇಡಿ, ಇನ್ನೊಬ್ಬ ಹೆಂಗಸು. ಅವರುಗಳನ್ನ ರೆಗ್ಯುಲರ್ ಆಗಿ ಹೋಗ್ತಿರುವಾಗ ಒಂದ್ ದಿವಸ ಹೇಳಿದ್ದಾರೆ, ಇವ್ರು ನನಗೆ ಕೇಳಿದ್ರು ಬರ್ತೀಯಲ್ಲ ನಾವು ವೈಟ್ ಫೀಲ್ಡ್ ಹೋಗ್ತೀನಿ. ನನಗೆ ಏನಪ್ಪ ಇಂಟರ್ವ್ಯೂ ಕೇಳಿದ್ವಿ ಕರೆದಿಲ್ವಲ್ಲ ಅನ್ನೋ ಕೋಪದಲ್ಲಿ, ಅಯ್ಯಯ್ಯೋ ನಾನು ಬರಲ್ಲಪ್ಪ, ಬೆಂಚ್ ಕಾರ್ ತಗೊಂಡಿದ್ದ ದಿವಸ ಬರ್ತೀನಿ, ನೋಡಿ ನೋಡಿ ಕರೀತಾರೆ ಈ ಸ್ವಾಮಿ, ನಾನು ಬರೋಲ್ಲ ಅಂದೆ. ಅಷ್ಟು ಬೇಜಾರು, ಯಾಕೆಂದ್ರೆ ಸ್ವಾಮಿ ಮೇಲಿದ್ದ ಪ್ರೀತಿ ಇದೆ, ಅಷ್ಟು ಕೋಪ ಅವ್ರ ಮೇಲೆ, ಏನ್ ನಮ್ಮನ್ನ ಕರೆಯೋಲ್ಲ ಸ್ವಾಮಿ ಅಂತ. ಆಮೇಲೆ ನೋಡಿದ್ರೆ ಇವರಿಗೆ ಬರೋಕ್ ಹೇಳಿ ಕಳಿಸಿದ್ರು. ಇವರು ಬಂದು ಕೇಳಿದ್ರು, ಇಲ್ಲ ನನಗೆ ಹೇಳಿ ಕಳಿಸಿದ್ದಾರೆ ಸ್ವಾಮಿ, ನೀನು ಬರ್ತೀಯಾ ಅಂದ್ರು. ಇಲ್ಲ ರೀ, ನಾನೇ ಹೇಳಿದ್ದಾಯ್ತಲ್ಲ, ನಾನು ಬರೋಲ್ಲ, ನೀವು ಹೋಗಿ ಗಂಟು ಕೊಡ್ತಾರೆ ಹೋಗಿ ಅಂದೆ. ಮಾರನೇ ದಿವಸ ಇವರು ಬಂದ್ರು. ಇವ್ರು ಹೋಗಿದ್ದಾರೆ, ಹೋದ್ರೆ ಮೊಮ್ಮಕ್ಕಳು ಎಲ್ರು ಕರ್ಕೊಂಡು ಬೆಳಿಗ್ಗೆ ಬಂದು ನೋಡಿಲ್ಲ, ಮಧ್ಯಾಹ್ನ ಹತ್ರ ಬಂದ್ರಂತೆ. ಸ್ವಾಮಿ ನೋಡಿ ನೋಡಿ ಕರೀತಾರೆ, ನೋಡಿ ನೋಡಿ ಕರೀತಾರೆ ಅಂತಿರಲ್ಲ, ಪೂರ್ಣ ಶ್ರದ್ಧೆ ಬಂದ್ರೆ ನಾನೇ ಕರೀತೀನಿ ಅಂದ್ರಂತೆ. ಅವ್ರು 5 ಜನ ಇವ್ರು ಒಬ್ಬರೊಳಗೊಬ್ರಿಗೂ ಯಾರೋ ಹೇಳ್ಬಿಟ್ಟು ಒಬ್ಬರ ಮೇಲೆ ಒಬ್ರು ಕೋಪಿಸ್ಕೊಂಡು ನೀನ್ ಹೇಳ್ದ್ಯಾ ನೀನ್ ಹೇಳ್ದ್ಯಾ ಅನ್ಕೊಂಡು ಮಾರನೇ ದಿವಸ ಬಂದ್ರು. ಇವ್ರು ಹೇಳಿದ್ರು, ಇಲ್ಲ ಸ್ವಾಮಿ ಬಂದ್ರು ಪಕ್ಕದಲ್ಲಿ ಮಾತಾಡಿದ್ರು, ಬಹಳ ಬೇಜಾರಾಯ್ತು ಅಂದ್ರು. ಏನಾಯ್ತ್ರಿ ಅಂದೆ, ಏನ್ ಗಂಟೇನಾದ್ರು ಕೊಟ್ರಾ ಅಂದೆ. ಇಲ್ಲ ರೀ, ಹೀಗ್ ಕೇಳ್ಬಿಟ್ರು ನೋಡಿ ನೋಡಿ ಕರೀತಾರೆ ಅಂದ್ರೆ ಪೂರ್ಣ ಶ್ರದ್ಧೆ ಬೇಕು ಅಂದ್ರು. ನಮ್ಮಲ್ಲಿ ಯಾರು ಹೇಳಿದ್ರು, ನಾನಂತೂ ಹೇಳಿಲ್ಲಪ್ಪ ಅಂದ್ರು. ಹೇಳಿದೆ, ರೀ ನಾನು ಹೇಳ್ಬಿಟ್ಟೆ, ರೀ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ತಕ್ಷಣ ಮಧ್ಯಾಹ್ನ ಅಲ್ಲೇ ಮನೆಗೆ ಹೊರಟೆ. ಮಧ್ಯಾಹ್ನಕ್ಕೆ ಏರ್ಪಾಡೆಲ್ಲ ಮಾಡಿ ಮಕ್ಕಳಿಗೆ ವೈಟ್ ಫೀಲ್ಡ್ ಹೋಗಿ ಕೂತ್ಕೊಂಡ್ಬಿಟ್ಟೆ. ಯಾವ ಕಡೆ ಬರೋಲ್ವೋ ಅಲ್ಲಿ ಹೋಗಿ ಕೂತಿದ್ರೆ ಅವತ್ತು ಆ ಕಡೆ ಬಂದು ದೂರದಿಂದ ನನ್ನ ನೋಡಿ, ನಾನ್ ನೋಡ್ಬೇಕು ಸ್ವಾಮಿ ನನ್ನ ನೋಡಬಾರ್ದು, ನನಗೆ ಅವಮಾನ, ಅಯ್ಯೋ ಸ್ವಾಮಿನ ಹೇಳ್ಬಿಟ್ಟವಲ್ಲ ನಾವು ಅಂತ. ಅವ್ರು ನನ್ನ ನೋಡಬಾರ್ದು, ನಾನು ಅವ್ರು ನೋಡ್ಬೇಕಂತ ಮಧ್ಯ ಹೋಗಿ ಕೂತ್ಕೊಂಡೆ. ಯಾವಾಗ್ಲೂ ಮುಂದೆ ಕೂತ್ಕೊಳ್ಳೋಳು, ಎಷ್ಟು ಬೇಗ ಹೋಗಿದ್ರು ಮಧ್ಯ ಕೂತ್ಕೊಂಡು ದೂರದಿಂದ ನೋಡಿದ್ರೆ ನನ್ನ ಇದೂರಿಗೆ ದೂರದಲ್ಲಿ ನಿಂತ್ಕೊಂಡು ಅವಸರ ಮಾಡಬೇಡ, ನಿಧಾನ ಮಾಡು, ಕರೀತೀನಿ ಅಂದ್ರು. ಅದೇ ತರ ಒಂದ್ ದಿವಸ ರೋಡ್ ನಲ್ಲಿ ಅವರು ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಕಾರ್ ನಲ್ಲಿ ಹತ್ತೋಕ್ ಮೊದಲು ಓಡ್ ಬಂದೆ, ಅವ್ರು ಬರೋಕ್ ಮೊದಲು ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಬಿಡಬೇಕು ಅಂತ. ಕಾರ್ನ ಪಕ್ಕದಲ್ಲಿ ನಿಲ್ಸಿ ಬಾಗಿಲನ್ನ ತೆಗೆದು ಏನಮ್ಮ ಬೇಕು ತೆಲುಗಲ್ಲಿ ಕೇಳಿದ್ರು. ನಾನು ಹೇಳಿದೆ ಸ್ವಾಮಿ ಪಾದ ನಮಸ್ಕಾರ ಆಶೀರ್ವಾದ. 5 ನಿಮಿಷ ನಾನು ಸಾಕೋನೋ ಅಷ್ಟು ತನಕ ಪಾದ ನಮಸ್ಕಾರನು ಕೊಟ್ಟು ಆಶೀರ್ವಾದನೂ ಮಾಡಿ ಇಂಟರ್ವ್ಯೂಗೆ ಬಾ ಅಂತ ಕೈ ತೋರಿಸಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಆ ಸಂತೋಷದಲ್ಲಿ ಅಲ್ಲೇ ಮರ್ತೋಗಿ ಅಲ್ಲೇ ನಿಂತ್ಬಿಟ್ಟೆ. ಮಧ್ಯಾಹ್ನಕ್ಕೆ ಮೇಲೆ ಅಲ್ಲಿ ಬರುವಾಗ ಎಲ್ಲರೂ ಏನು ಹೇಳಿದ್ರು, ಏನು ಹೇಳಿಲ್ಲ ಇಷ್ಟೇ ಇಲ್ಲ, ಇಂಟರ್ವ್ಯೂಲಿ ಏನು ಹೇಳಿದ್ರು, ಇಂಟರ್ವ್ಯೂ ಯಾರಿಗೆ ಅಂದ್ರೆ ನನಗೆ, ನಿನ್ನ ಕರೆದ್ರಲ್ಲ ಅಂದ್ರೆ ಅವಾಗ ಬೇಜಾರಾಯ್ತು. ಅವತ್ತಿಂದ ಇವತ್ ತನಕ ಇನ್ನ ಇಂಟರ್ವ್ಯೂ ಅನ್ಕೊಂಡಿದ್ದೀನಿ. ಸ್ವಾಮಿ ನನಗೆ ಸಾಕಷ್ಟು ಸತ್ತಿ ತುಂಬಾನೇ ನನ್ನ ಜೀವ ಉಳಿಸಿ ಮಾಡಿದ್ದಾರೆ, ಅದು ಇಂಟರ್ವ್ಯೂಗಿಂತ ದೊಡ್ಡದಾಗಿ ಮಾಡ್ತಿದ್ದಾರೆ ಅವರು. ಇಂಟರ್ವ್ಯೂ ಏನ್ ಕೇಳ್ತೀಯ, ನಿನಗೆ ನಾನು ಇಷ್ಟು ಮಾಡೋದು ಸಾಲದ ಅಂತಾರೆ ಅನ್ನೋ ತರ ಇದೆ ನನಗೆ. ಆದ್ರೂ ನಾವು ಮನುಷ್ಯರಲ್ವಾ,
5: ನಿಮ್ ಮನೆಗೆ ಬಂದ್ರೆ ಸ್ವಾಮಿ ಇಲ್ಲೇ ಇದಾರೇನೋ ಅಂತ ಅನಿಸ್ತಾ ಇದೆ ಅಮ್ಮ. ನಮ್ಗೆ
4: ಸ್ವಾಮಿ ನನಗೆ
5: ಬೇಕಾಗಿಲ್ಲ ಅಂತ
4: ನನಗೆ ನನಗೇನೋ ನನ್ನ ಜೊತೆಗೆ ಸ್ವಾಮಿ ಇದ್ದಾರೆ. ನಾನು ಎಲ್ಲಿದ್ದೀನೋ ಈ ಸ್ವಾಮಿ, ನನಗೆ ಬೈಪಾಸ್ ಮಾಡುವಾಗ ಯಾರು ಒಪ್ಕೊಳ್ಳಿಲ್ಲ ಮನೆಯಲ್ಲಿ. ಒಬ್ಳೇ ಹೋದೆ ಧೈರ್ಯವಾಗಿ ಮೆಟ್ರಾಸ್ಗೆ. ಅಜ್ಜೇನು ಅಷ್ಟು ಇವಾಗ ಇಷ್ಟು ವಯಸ್ಸಿಲ್ಲ, 97 ಅಲ್ಲಿ ಹೋಗ್ಬಿಟ್ಟು ಆ ಸ್ಟ್ರೆಚರ್ ಅಲ್ಲಿ ನನಗೆ ತಗೊಂಡೋಗುವಾಗ ಮಾತ್ರ ಎಲ್ರಿಗೂ ನಾನು ಫಿಕ್ಸ್ ಮಾಡಿಬಿಟ್ಟೆ, ಬರೋರು ಬನ್ನಿ ಅಂದೆ. ಸ್ಟ್ರೆಚರ್ ಅಲ್ಲಿ ಹಾಕಿ ಅನಸ್ತೀಶಾ ಇಂಜೆಕ್ಷನ್ ಕೊಡುವಾಗ ಪಕ್ಕದಲ್ಲಿ ಸ್ವಾಮಿ ಬರೋದು ಕಾಣಿಸ್ತು ನನಗೆ. ಅವತ್ತು ಕಾಣಿಸಿದ್ದು ಒಂದು ತಿಂಗಳವರೆಗೂ ನಾನು ಎಲ್ಲಿ ಕೂತಿದ್ರು ಪಕ್ಕದಲ್ಲಿ ನಿಂತ್ಕೊಳ್ಳೋರು, ಮಲಗಿದ್ರೆ ಪಕ್ಕದಲ್ಲಿ, ಊಟ ಕೂತ್ಕೊಂಡೆ ಡೈನಿಂಗ್ ಟೇಬಲ್ ಹತ್ರ. ನಾನು ಹೇಳಿದೆ ಎಲ್ರಿಗೂ, ಏನಿದು ನಾನು ಅನ್ನಿಸ್ತು ನನಗೆ ಹಾಗೆ ಅನ್ನಿಸತ್ತ ಸ್ವಾಮಿ ಕಾಣಿಸ್ತಾರಲ್ಲ ಪಕ್ಕದಲ್ಲೇ ಇದ್ದಾರೆ ಇದ್ದಾರೆ ಇದ್ದಾರೆ ಅಂತ. ಅವರಿಗೆ ಒಂದು ವೇಳೆ ನನಗೆ ಪ್ರಾಬ್ಲಮ್ ಇದೆ ಅನ್ನೋಷ್ಟು ದಿವಸ ಇದ್ರು ಅನ್ಸುತ್ತೆ. ಇದ್ದಕ್ಕಿದ್ದಾಗ ಒಂದು ತಿಂಗಳಾಗಿದ್ಮೇಲೆ ಮರೆಯಾದ್ರು. ಅವತ್ತು ತನಕ ನನ್ನ ಜೊತೆಗೆ ಸ್ವಾಮಿ ಇದ್ರು.
5: ಅವ್ರು ಮರೆ ಆಗೋಷ್ಟೊತ್ತಿಗೆ ನೀವು
4: ಸರಿ ಆಯ್ತು, ಕಂಪ್ಲೀಟ್ ಆಗಿ ಹುಷಾರಾಗಿ ಸ್ಕೂಲ್ ಹೋಗೋಕೆ ಶುರು ಮಾಡಿಬಿಟ್ಟೆ ಒಂದು ತಿಂಗಳಲ್ಲಿ. ಅವಾಗಿಂದ ಇಲ್ಲ ಆಯ್ತು.
5: ಆಮೇಲೆ ತಮಗೆ ಕೊಡೈಕನಲ್ಲಿ ಒಂದು
4: ಅನುಭವ ಆಯ್ತು. ಕೊಡೈಕನಲ್ಲಿ ಅಲ್ಲಿ ಹೋಗುವಾಗ ಏನಾಯ್ತು ನೋಡಿದೆ, ಇನ್ಫ್ಲೂಯೆನ್ಸ್ ಇರೋರು ಮುಂದೆ ಓಡ್ಬಿಡೋರು, ಮುಂದೆ ಕೂತ್ಕೊಳ್ಳೋರು. ಸ್ವಾಮಿ ಮೇಲಿಂದ ಆಶೀರ್ವಾದ ಮಾಡಿದ್ರು ಎಲ್ರಿಗೂ. ನನಗೆ ಫಸ್ಟ್ ರೋ ಸಿಕ್ಕಿತ್ತು ಅವತ್ತು, ಆದ್ರೂ ಅದು ಅಷ್ಟು ಗಲಾಟೆ ಮಾಡಿ ಹೋಗಿ ಕೂತ್ಕೊಂಡೆ. ಮೇಲಿಂದ ಸ್ವಾಮಿಯನ್ನು ಜೊತೆಗೆ ಒಬ್ರು ಇದ್ರು. ಕೆಳಗಿಂದ ಸ್ವಾಮಿ ಕೇಳಿದ್ರೆ ನಾನು ಮೇಲಿ ಬರಲ ಅಂತ. ಅವ್ರು ಆಶೀರ್ವಾದ ಮಾಡಿಬಿಟ್ಟು ನಗಾಡ್ಬಿಟ್ಟು ಪಕ್ಕದಲ್ಲಿ ಇದ್ದವ್ರಿಗೆ ಏನೋ ಹೇಳಿದ್ರು. ಅವ್ರು ಹೇಳಿದ್ರು ಬೇಡ ಬೇಡ ನಾನು ಹೇಳ್ತೀನಿ ಅಲ್ಲೇ ಇರು ಅಂದ್ರು. ಅವ್ರು ಸ್ವಾಮಿ ಒಳಗೆ ಹೋಗಿದ್ಮೇಲೆ ನನಗೆ ಕರೆದ್ರು ಮೇಲಿ, ಇನ್ನೊಬ್ಬರು ವಾಲಂಟಿಯರ್ನ ಕರೆದು ಬಿಟ್ಟು, ಇವರು ಇಲ್ಲಿ ಇರೋ ತನಕ ಮೂರು ದಿವಸ ಎಷ್ಟು ಸಮಯ ಇರ್ತೀಯ ಅಂದ್ರೆ, ಮೂರು ದಿವಸ ಅಂದೆ. ಇವ್ರು ಇರೋ ತನಕ ಇವ್ರನ್ನ ಒಳಗೆ ಬಿಡೋ ತನಕ ಯಾರನ್ನೂ ಒಳಗೆ ಬಿಡಬೇಡ ಅಂದ್ರು. ಆ ಮೂರು ದಿವಸನೂ ಫ್ರಂಟಲ್ಲಿ ಕೂತ್ಕೊಂಡು ಸ್ವಾಮಿ ದರ್ಶನ ಆಯಿತು. ಪಕ್ಕದಲ್ಲಿ ಬಂದರು, ನನಗೆ ಅನಿಸ್ತು ನಾನು ಇಂಜಿನಿಯರ್ ರಾಮಸ್ವಾಮಿ ಮಗಳು ಹೇಳೋಣ ಅಂತ. ಆಮೇಲೆ ಬಾಯಿ ಬರೋಲ್ಲ, ಸ್ವಾಮಿ ನೋಡಿದ ತಕ್ಷಣ ಮಾತೆ ಹೋಗ್ಬಿಡೋದು. ನನಗೆ ಪಾದ ನಮಸ್ಕಾರ ಅಂತೂ ಸಿಕ್ತಿತ್ತು ಒಂದೊಂದು ಸತಿನೂ. ಸ್ವಾಮಿ ಗೊತ್ತಿದ್ದೆ ಇರೋದಿಲ್ಲ, ನಾವು ಮನುಷ್ಯರಲ್ವಾ, ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಅಂತ ಒಂದು ಆತಂಕ ಇತ್ತು ಅಷ್ಟೇ.
5: ಆಮೇಲೆ ತಾವು ಆರ್ಸಿ ಕಾಲೇಜಲ್ಲಿ ಸ್ವಾಮಿ ದರ್ಶನ ಮಾಡಿದ್ರೆ.
4: ಹೌದು ಹೌದು, ಆರ್ಸಿ ಕಾಲೇಜು ಅವ್ರದ್ದು 25ನೇ ಸಿಲ್ವರ್ ವೆಡ್ಡಿಂಗ್, ಅವ್ರ ಮಗಂದು ಮದುವೆ. ಬೆಳಿಗ್ಗೆನೆ ಹೋಗ್ಬಿಟ್ವಿ, ಅವತ್ತು ಅದೆಲ್ಲ ವಿಶೇಷ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ.
5: ಸ್ವಾಮಿ
4: ಮದುವೆ ಮಾಡಿಸ್ತಾರೆ ಅಂತ ಗೊತ್ತಿತ್ತು. ಆ ಹಾಲಲ್ಲೇ ಮದುವೆ, ಸಾಯಂಕಾಲ ತನಕ ಇದ್ಬಿಟ್ಟು ನಾವು ಮಲ್ಲೇಶ್ವರಂ ಬರಬೇಕಲ್ಲ ಅಲ್ಲಿಂದ. ನಾವೇನ್ ಮಾಡಿದ್ವಿ, ಸಾಯಂಕಾಲ ಹೊರಟು ಬಿಡೋಣ ಅನ್ಕೊಳ್ವಾಗ ಹೇಳಿದ್ರು, ನಮ್ಮ ಒಂದು ಆಸೆ ಏನಿದ್ರೆ ಆ ಹಾಲಿಗೆ ಹೋಗಕ್ಕೆ ಮರ ಆ ಕಡೆ ತಾನೇ ಹೋಗ್ತಾರೆ, ಮರದಡಿಯಲ್ಲಿ ನಿಂತ್ಕೊಂಡ್ರೆ ದರ್ಶನ ಮಾಡಿ ಕೊನೆದಾಗಿ ಹೋಗೋಣ ಅಂತ ಅಲ್ಲಿ ನಿಂತಿದ್ವಿ ಮರದಡಿಲಿ. ಸ್ವಲ್ಪ ಹೊತ್ತಾಯ್ತು, ಕತ್ತೆ ಆಗ್ತಾ ಬಂತು, ಸ್ವಾಮಿ ಬರಲಿಲ್ಲ. ಅವಾಗ ನನ್ನ ಜೊತೆಗಿದ್ದವರಿಗೆ ನಾನು ಹೇಳಿದೆ, ಬೆಳಿಗ್ಗೆ ಒಂದಿಷ್ಟು ಉಪ್ಪಿಟ್ಟು ತಿಂದುದು ಹಸಿವಾಗತ್ತೆ, ಸ್ವಾಮಿ ಏನು ನಮಗೆ ಊಟ ಕೊಡ್ತಾರ, ಎಷ್ಟೊತ್ತು ಕಾಯ್ಕೊಂಡಿರೋದು ಸ್ವಾಮಿಗೆ, ಹೋಗ್ಬಿಡೋಣ, ನನಗಾಗ್ಲಿಲ್ಲಮ್ಮ ಅಂದೆ. ನಾವು ಹೇಳಿ ಮುಗಿಸೋದ್ರೊಳಗೆ ಆ ಮದುವೆ ಯಾರ್ದು 25ನೇ ವೆಡ್ಡಿಂಗ್ ಆನಿವರ್ಸರಿ, ಅದೇ ಆರ್ ಸಿ ಕಾಲೇಜ್ ಅವರು, ರಾಮನಾರಾಯಣ ಚಲಾರಾಮ್ ಕಾಲೇಜ್ ಅವರು, ಅವ್ರ ಮನೆಯದು ಮಗನ ಮದುವೆ, ಅವ್ರದ್ದು ಸಿಲ್ವರ್ ವೆಡ್ಡಿಂಗ್. ಅವ್ರು ಅಲ್ಲಿಂದ ಬಂದು ಯಾರಂತ ಗೊತ್ತಿರಲಿಲ್ಲ, ನಮ್ಮಿಬ್ಬರನ್ನ ಬೆನ್ನಲ್ಲಿ ತಟ್ಬಿಟ್ಟು ನನ್ನನ್ನ ಒಳಗೆ ಬಂದು ಕೂತ್ಕೊಳ್ಳಿ, ಯಾಕೆ ಇಲ್ಲಿ ನಿಂತಿದ್ದೀರಾ ಅಂದ್ರು. ನನಗೆ ಏನಂತ ಗೊತ್ತಾವು, ಯಾರು ನಮ್ದೇ ಮನೆ ಮದುವೆ, ಬಾ ಬಾ ಮಾ ಅಲ್ಲಿ ಕೂತ್ಕೊಂಡ್ರು. ಒಳಗೆ ಹೋಗಿ ಫ್ರಂಟಲ್ಲಿ ಮುಂದ್ಗಡೆ ಕೂತ್ಕೊಂಡ್ವಿ. ಮುಂದ್ಗಡೆ ಕೂತ್ಕೊಂಡ್ರೆ ಸ್ವಾಮಿ ಬಂದ್ರು, ಮದುವೆ ಮಾಡಿಸಿದ್ರು, ಮದುವೆ ಮಾಂಗಲ್ಯ ಮೆಟೀರಿಯಲೈಸ್ ಮಾಡಿ ಕೊಟ್ರು ಅವ್ರ ಹತ್ರ. ಮಾಂಗಲ್ಯ ಕಟ್ಟುವಾಗ ಅವ್ರ ಕೈ ಮೇಲೆ ಹೀಗೆ ಎತ್ತಾಗ ಕೈಯಿಂದ ಬಂಗಾರದ ಕಲರಲ್ಲಿ ಅಕ್ಷತೆ ಬಿತ್ತು, ಅದು ಕಣ್ಣಾರ ನೋಡಿದ್ವಿ. ಅದಾಗಿದ್ಮೇಲೆ ಹೊರಡಕ್ ಬಿಡ್ಲಿಲ್ಲ ಆಕೆ, ಊಟ ಮಾಡದೆ ಹೋಗ್ಬಾರ್ದು ಅಂತ ಕರ್ಕೊಂಡೋಗಿ ಊಟಕ್ಕೆ ಕೂರಿಸಿದ್ರು. ನಾವು ಕೂತಿದ್ರೆ ಕೊನೆ ಬಾಗಿಲು ಪಕ್ಕದಲ್ಲಿ ನಾನು ಪಕ್ಕದಲ್ಲಿ ನನ್ನ ಫ್ರೆಂಡ್ ಕೂತಿದ್ವಿ. ಸ್ವಾಮಿಗೆ ಎದುರಿಗೆ ನಮ್ಮಲ್ಲಿ ಎದುರಿಗೆ ನನ್ನಿಂದ ಏನು ಒಂದು 5 ಹೆಜ್ಜೆ ಕೂಡ ಮುಂದೆ ಇರೋಲ್ಲ. ಅವರಿಗೆ ಟೇಬಲ್ ಹಾಕಿ ಅಲ್ಲಿ ಚೇರ್ ಹಾಕಿ ಇಟ್ಟಿತ್ತು. ಸ್ವಾಮಿ ಬಂದು ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು. ನಮ್ಮ ಲೈನ್ಗೆಲ್ಲ ಬಂದು ಊಟ ಬಡಿಸಿದ್ದಾರೆ ಅಂತ ನೋಡ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡ್ರು. ಅವರು ಊಟ ಮಾಡಿದ್ದು ಏನು ಕೈನಲ್ಲಿ ಸುಮ್ಮನೆ ಹೀಗೆ ಮಾಡಿದ್ರು ಕೈ ಒದರಿದ್ರು ಏನು ಎದ್ದು ಹೋದ್ರು ಆದ್ರೆ ಊಟ ಹಾಕ್ತಾರಂತ ಕೇಳಿದ್ಯಲ್ಲ ಹಾಕಿದ್ದೀನಿ ಅನ್ನೋ ತರ ನನಗೆ ಊಟ ಹಾಕಿ ಮದುವೆ ಊಟ ಹಾಕಿ ಕಳಿಸಿದ್ರು. ಸ್ವಾಮಿದು ಒಂದೊಂದು ಹೇಳಕ್ ಹೋದ್ರೆ ಒಂದಲ್ಲ ಎರಡಲ್ಲ, ನನಗೆ ತಿರ್ಗಾ ಎರಡನೇ ಜೀವನೇ ಅವರೇ ಕೊಟ್ಟಿದ್ದಾರೆ. ನಂದು ಒಂದು 4 ವರ್ಷ ಹಿಂದೆ ಇದ್ದಕ್ಕಿದ್ದಾಗೆ ತುಂಬಾ ಸಿವಿಯರ್ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ 8 ಸೆಕೆಂಡ್ಸ್ ECG ಸ್ಟೇಟ್ ಲೈನ್ ಬಂತು ನಿಂತೋಯ್ತು. ಡಾಕ್ಟರ್ ಪ್ರಕಾಶ್ ರಾಮ್ಯಾ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಮಾಲಾ ಧರ್ಮಲಿಂಗ ಇಬ್ರು ಇದ್ರು, ಅವ್ರಗಳು ಬೇಕಾದ್ರೆ ಸಾಕ್ಷಿ ಇವತ್ತಿಗೂ ಇದ್ದಾರೆ. ಅವ್ರು ಹೇಳಿದ್ರಂತ ಅಯ್ಯೋ ಮೇಡಮ್ ಹೋಗೋಕ್ ಬಿಡಬಾರ್ದು ನಾವು, ಹೇಗೆ ಹೋಗಿ ಅವ್ರ ಜನಗಳಿಗೆ ಹೇಳೋದು ಅಂತ ಹೇಳಿ ಡಾಕ್ಟರ್ ಪ್ರಕಾಶ್ ಇದ್ಲ ನಾವು ರಿವೈವ್ ಮಾಡೋಕ್ ಟ್ರೈ ಮಾಡ್ತೀನಿ ಏನಾದ್ರೂ ಮಾಡ್ಬೇಕಂತ ಹಾಕಿ ಹಾರ್ಟ್ ಅನ್ನ ಮಸಾಜ್ ಮಾಡಿ ಏನೇನೋ ಮಾಡಿದ್ದಾರೆ. ಅವ್ರು ಮಸಾಜ್ ಮಾಡಿದ್ದಲ್ಲ ಅದು ಬಂದಿದ್ದು ನನಗೆ ಜೀವ, ಸ್ವಾಮಿ ತಿರ್ಗಾ ಉಳಿಸಿದ್ದಾರೆ ನನಗೆ, ಅವ್ರ ಆಶೀರ್ವಾದ. ಇವತ್ತಿದೆ
5: ಮನೆಯಲ್ಲೂ ತಾವು ಸ್ವಾಮಿ ಕಂಡ್ರಿ ಅಂತ ಹೇಳಿದ್ರು
4: ಮನೆಯಲ್ಲಿ. ಅದಕ್ಕೆ 2 ದಿವಸ ಹಿಂದೆ ಏನಾಯ್ತು, ಮಲಗಿದ್ದೆ ರಾತ್ರಿ, ಮಲಗಿರುವಾಗ ತಲೆಯಿಂದ ಕಾಲ್ ತನಕ ಮುಚ್ಕೊಂಡು ಮಲಗೋದು ಅದೊಂದು ಅಭ್ಯಾಸ ನನಗೆ. ಮೆತ್ತಿಗೆ ಏನೋ ಪಕ್ಕದಲ್ಲಿ ಯಾರೋ ನಿಂತಂಗ ಆಯ್ತು ಹಾಸಿಗೆ ಪಕ್ಕದಲ್ಲಿ, ಬಿಟ್ಟಿಟ್ಟು ಜರುಗಿಸ್ಬಿಟ್ಟು ನೋಡುವಾಗ ಸ್ವಾಮಿ ನಿಂತಿದ್ದ ಕತ್ಲೆ ಆ ರೂಪ ಅದು ಕಾಣಿಸುವಾಗ ಸ್ವಾಮಿ ತರನೇ ಇತ್ತು. ಏನು ಸ್ವಾಮಿ ಕಾಣಿಸ್ತಾರೆ ಅಂತ ನಾನು ನೋಡ್ತಾ ಇರುವಾಗ ಪೂರ ಬೆಡ್ಶೀಟ್ ಎತ್ತಿ ನೋಡೋಣ ಅಂತ ಫುಲ್ ಬೆಡ್ಶೀಟ್ನ ಮುಖ ತೆಗಿಯೋಕ್ ಮೊದಲು ಹೀಗೆ ನಾನು ತಿರುಗಿ ನೋಡ್ಕೊಂಡೇ ಬಾಗಿಲು ಸಂದಿದಿ ಮರೆಯಾದ್ರು. ಇದಾಗಿ 2 ದಿವಸಕ್ಕೆಲ್ಲ ನನಗೆ ಇದಾಗಿದ್ದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ
5: ಅವಾಗಿದ್ದಾನೆ ಸ್ವಾಮಿ ತಮ್ಮ ಜೊತೆ
4: ಇದ್ದಾರೆ ಜೊತೆಗೆ ಇದ್ದಾರೆ. ನನಗೆ ಮೊದಲಿಂದ ನನಗೆ ಒಂದು ಎರಡಲ್ಲ, ನನ್ನ ಮಗನಿಗೆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕೋಲ್ಲ ಅಂತ ಸೆಕ್ರೆಟರಿ ಬಂದು ಹೇಳಿದ್ರು, ಇಲ್ಲಮ್ಮ ಸೀಟ್ ಸಿಕ್ಕೋದು ಕಷ್ಟ ಅಂತ. ಅವತ್ತು ಬೆಳಿಗ್ಗೆ ನನಗೆ ಬಾಗಿಲು ತಟ್ಟಿದ್ದಂಗೆ ಆಯ್ತು, ಮನೆಯಲ್ಲಿ ಬಾಗಿಲು ತೆಗೆದ್ರೆ ಸ್ವಾಮಿ ನಿಂತಿದ್ದಾರೆ. ಇಮ್ಯಾಜಿನೇಷನ್ ನಾನು ಆಗ ಆಯ್ತು, ಕನಸ ಏನು ಗೊತ್ತಾಗ್ಲಿಲ್ಲ ನನಗೆ. ಸ್ಕೂಲ್ಗೆ ಹೋಗಿದ್ದೀನಿ, ನಮ್ಮ ಯಜಮಾನರು ಫೋನ್ ಮಾಡಿದ್ರು, ಹೀಗೆ ಇಲ್ಲಮ್ಮ ಸೀಟ್ ಸಿಕ್ಕೋದು ಕಷ್ಟ ಅಂತಾರಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಸ್ಕೂಲಲ್ಲಿ ಕೂತಿದ್ದೀನಿ, ನನ್ನ ಮಗ ಬಂದ, ಕಾರ್ಡ್ ಹಿಡ್ಕೊಂಡು ಬಂದ, ಏನಂದ್ರೆ ಅಮ್ಮ ನನಗೆ ಸೀಟ್ ಸಿಕ್ಕಿದ್ದೆ, ಬರೋಕೆ ಹೇಳಿದ್ದಾರೆ ನಾಳೆ ಇಂಟರ್ವ್ಯೂಗೆ ಅಂತ, ನಿನ್ನ ಮನೆಗೆ ಹೋಗು ಬರ್ತೀನಿ ಅಂತ ಹೇಳಿಬಿಟ್ಟು ನಾನು 3:30 ಮನೆಗೆ ಹೋಗುವಾಗ ಸೆಕ್ರೆಟರಿ ಬಂದರು ನನ್ನ ಹಿಂದೆನೆ ಬಂದ್ಬಿಟ್ಟು, ಮೇಡಮ್ ಹೇಳ್ಬಿಡಿ ನಾರಾಯಣ ಸ್ವಾಮಿಗೆ ಈ ಸೀಟ್ ಈ ವರ್ಷ ಕೊಡಿಸೋದು ಕಷ್ಟ, ಸ್ವಲ್ಪ ಹೇಳ್ಬಿಡಿ ಅಂದರು. ಇಲ್ಲ ಇಲ್ಲ ನಮಗೆ ಇಂಟರ್ವ್ಯೂ ಕಾರ್ಡ್ ಬಂದಾಯ್ತು ಅಂದೆ, ಸ್ವಾಮಿ ಅವರ ಆಶೀರ್ವಾದ. ಅಲ್ಲಿ ಇಂಟರ್ವ್ಯೂಲ್ಲಿ ಹೋಗಿ ಕೂತಿದ್ದಾಗ ಆಗಿದ ಆಶ್ಚರ್ಯ ಏನಂದ್ರೆ, ಆ ಪ್ರಿನ್ಸಿಪಲ್ ಹೇಳಿದ್ರೆ ಆ ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರಂತೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಇಷ್ಟು ಕಮ್ಮಿ ಹುಡುಗನಿಗೆ ಯಾರು ಕಾರ್ಡ್ ಕಳಿಸಿದ್ದು ಅಂತ ಪ್ರಿನ್ಸಿಪಲ್ ಹೇಳಿದ್ರಂತೆ, ನೀವು ಯಾರೋ ನೋಡದೆ ತಪ್ಪು ಮಾಡಿದ್ದೀರಾ, ಕರೆದು ಬಿಟ್ಟಿವಾಗ ಇಲ್ಲ ಅನ್ನೋಕ್ಕಾಗೋಲ್ಲ ಸೀಟ್ ಕೊಟ್ಟು ಕಳಿಸಿ ಅಂತ ಹೇಳಿದ್ರಂತೆ. ಅದೇ ಒಟ್ಟಿನಲ್ಲಿ ದೇವರು ಒಂದೊಂದು ಸತಿನ ಅವರು ಸ್ವಾಮಿ ಪ್ರತ್ಯಕ್ಷವಾಗಿ ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ಒಂದೊಂದು ಸಮಯಕ್ಕೂ ನಮಗೆ ಇದ್ದಾರೆ. ಅವ್ರು ನಮ್ಮನ್ನ ಕೈ ಬಿಟ್ಟಿಲ್ಲ ಇದುವರೆಗೂ. ಅವ್ರನ್ನ
5: ಉದ್ಘಾಟನೆಗೂ ತಾವು ಕರೆಯೋಕೆ,
4: ಶಾಲೆ ಉದ್ಘಾಟನೆಗೆ ಕರೆಯೋಕೆ ಹೋಗಿದ್ವಿ ನಾವು, ಮನೆಗೆ ಕರೆದಿದ್ರು. ಅಲ್ಲಿ ಹೋಗಿದ್ದ ದಿವಸ ಏನಾಯ್ತು, ಯಾರೋ ಸೆಂಟ್ರಲ್ ಮಿನಿಸ್ಟರ್ ಬಂದ್ಬಿಟ್ಟು ತುಂಬಾ ಹೊತ್ತಾಯ್ತು. ಅದರಿಂದ ಅವ್ರು ಹೇಳಿದ್ರು ಇನ್ನ ಒಂದ್ ದಿವಸ ಬರಕ್ ಹೇಳ್ತೀನಿ, ಲೇಟ್ ಆಗತ್ತೆ ಹೇಳಿ ಅಂತ ಹೇಳಿದಕ್ಕೆ ನಾವು ಹೊರಟು ಬಿಟ್ವಿ. ಅದಾಗಿ 2-3 ದಿವಸಕ್ಕೆಲ್ಲ ತಿರ್ಗಾ ಹೋಗಿ ಅಲ್ಲಿ ಕೂತ್ಕೊಂಡೆ ನಾನು ಮುಂದ್ಗಡೆ. ಯಾವಾಗ್ಲೂ ಅದೇನೋ ಒಂದು ಅದೃಷ್ಟ ಇತ್ತು ಮುಂದೆ ಹೋಗಿ ಕೂತ್ಕೊಂಡ್ ಬಿಡೋದು. ಸ್ವಾಮಿ ಯಾವಾಗ್ಲೂ ಹತ್ರ ಬಂದಿದ್ದಾರೆ. ನಾನು ಹೇಳಿದೆ ಸ್ವಾಮಿ ಸ್ಕೂಲ್ ಓಪನಿಂಗ್ ತಾವೇ ಬಂದು ಓಪನ್ ಮಾಡಬೇಕು ಅಂತೆ. ಎಲ್ಲ ಪರವಾಗಿಲ್ಲ ನೀನೇ ಮಾಡು ಅಂದ್ರು. ಅವರು ಬಂದಿದ್ದ ಬಿಲ್ಡಿಂಗ್ ಅದು 2-3 ಸತಿ ಅಲ್ಲಿ ಬಂದಿದ್ದಾರೆ. ನಮ್ಮ ಸ್ಕೂಲ್ ನಡೆಸೋ 2 ಬಿಲ್ಡಿಂಗ್ ಓನ್ ಸ್ವಂತಕ್ಕೆ ನಮ್ದಿರೋ 2 ಬಿಲ್ಡಿಂಗ್, ಒಂದು ಜೋಗಾರ ಅವ್ದು ಇನ್ನ ಒಂದು ಡಾಕ್ಟರ್ ಮೀನಾಕ್ಷಿ, ಎರಡು ಸ್ವಾಮಿ ತುಂಬಾ ಬಂದಿದ್ದ ಜಾಗ 2 ಜಾಗನು. ಅವ್ರು ಬಂದಿದ್ದ ಜಾಗನೇ ನನಗೆ ಕೊಟ್ಟಿದ್ದಾರೆ. ಅದರಿಂದ ಅದು ನಮ್ದಲ್ಲ, ಸ್ವಾಮಿದು ಅದು ಆಸ್ತಿ. ಅದರಲ್ಲಿ ನಾವು ಒಂದು ಬಾಡಿಗೆಗಿರೋ ತರ ಇದ್ದೀವಿ ಅಷ್ಟೇ, ಟೆನೆಂಟ್ಸ್ ನಾವು. ಅದು ನಮ್ದು ಇಲ್ವೇ ಇಲ್ಲ, ಸ್ವಾಮಿದೇ ಅವ್ರದೇ ಅದು. ಇಲ್ಲಾಂದ್ರೆ ಎಷ್ಟೋ ಜಾಗ ಇರುವಾಗ ಅವ್ರು ಬಂದಿದ್ದ ಜಾಗ ಯಾಕೆ ನಮಗೆ ಕೊಡಬೇಕು ಅವರು ಹೇಳಿ. ತುಂಬಾ ಹುಡುಕಿದ್ವಿ ನಾವು, ನನಗೆ ಸಂತೋಷ ಸ್ವಾಮಿ ಬಂದಿದ್ದ 2 ನಮಗೆ ಸಿಕ್ತಲ್ಲ ಅನ್ನೋದು ಒಂದು ಸಂತೋಷ.
5: ಸ್ವಾಮಿ ಅವರ ಕುರ್ಚಿ ತಮ್ಮ ಮನೆಗೆ ಬಂದಿದ್ದು ಒಂದು ದೊಡ್ಡ,
4: ಹೌದು,
5: ಅದ್ರ ಬಗ್ಗೆ
4: ಒಂದ್ ನಿಮಿಷ. ನನಗೆ ವಯಸ್ಸಾಗಿದೆ 80+. ಅದರಿಂದ ಸ್ವಾಮಿಯನ್ನು ತುಂಬಾ ಹೆಲ್ತ್ ಇಶ್ಯೂ ಜನರಿಗೆ, ತಲೆಯಿಂದ ಕಾಲ್ ತನಕ ಸ್ವಾಮಿ ಎಲ್ಲ ಕಡೆ ಕಟ್ ಮಾಡಿ ತೋರಿಸಿದ್ದಾರೆ ಜನಗಳಿಗೆ, ಇವಳಿಗೆ ಎಲ್ಲ ಆರ್ಗನ್ಸ್ ಇದೆ ಅಂತ. ಆದ್ರೂ ಉಳಿಸ್ಕೊಟ್ಟಿದ್ದಾರೆ ನನ್ನನ್ನ. ಅದರಿಂದ ನಾನು ಅದರಿಂದ ಬೇಜಾರೇ ಪಟ್ಕೊಳ್ಳಲ್ಲ. ಯಾಕೆಂದ್ರೆ ಅಷ್ಟನ್ನ ಮಗ ನನಗೆ ಕಾಯಿಲೆಗಳು ಅನುಭವಿಸಬೇಕು ಕೊಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ಕಂಡು ಹಿಡಿದು ಅದಕ್ಕೆ ಒಂದು ವೈದ್ಯ ಮಾಡಿಸಿ ಅದನ್ನ ಸರಿ ಮಾಡಿ, ಅದು ಸರಿ ಮಾಡ್ಕೊಳ್ಳಕ್ಕೆ ಶಕ್ತಿನೂ ಕೊಟ್ಟು ದುಡ್ಡನ್ನು ಕೊಟ್ಟು ಎಲ್ಲ ಮಾಡಿದ್ದಾರೆ. ಅಷ್ಟು ಮಾಡಿದ್ದಕ್ಕೆ ಭಗವಾನ್ ನಾನು ಯಾವತ್ತೂ ನೆನೆಸ್ಕೊಳ್ಬೇಕು ಸ್ವಾಮಿನ. ಚೇರ್ದು ಈಚೆಗೆ ನನಗೆ ಜಾಸ್ತಿ ಓಡಾಡೋಕ್ಕಾಗ್ತಿಲ್ಲ, ಯಾಕೆಂದ್ರೆ 2 ಸತಿ ಕೆಳಗೆ ಬಿದ್ದಿದ್ರಿಂದ ಹೊರಗೆ ಹೋಗಕ್ಕೆ ಒಂದು ಭಯ ಬಂದ್ಬಿಟ್ಟಿದೆ. ಎಲ್ಲಾದ್ರೂ ಹೊರಗೆ ಹೋಗುವಾಗ ಕೆಳಗೆ ಬಿದ್ದು ಬಿಡ್ತೀವೋ, ತಿರ್ಗಾ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಈ ವಯಸ್ಸಿಗೆ ಬೇಲಿ ಅಂತ ಒಂದು ಭಯದಿಂದ ಹೆಚ್ಚು ಎಲ್ಲೂ ಹೋಗಲ್ಲ. ಅದರಿಂದ ಸ್ವಾಮಿ ಫೋಟೋ ನಂದು ಫುಲ್ ಸೈಜ್ ನಮ್ಮ ಮನೇಲಿ ದೊಡ್ಡದು ಇಟ್ಕೊಂಡಿದ್ದೀನಿ. ಅದ್ರ ಮುಂದೆ ಕೂತ್ಕೊಂಡು ಹೇಳೋದು, ಸ್ವಾಮಿ ನೀನೇ ನೋಡ್ಕೊಪ್ಪ, ನನಗೆ ಗೊತ್ತಿಲ್ಲ, ನನಗಿನ್ನ ಬರೋಕಾಗೋಲ್ಲ ನೀನಿರೋ ಜಾಗಕ್ಕೆ, ನೀನ್ ಹೇಗ್ ಬರ್ತೀಯೋ ನಮ್ಮ ಮನೆಗೆ ನೀನ್ ಇಲ್ಲಿ ಬರಬೇಕು, ನಾನಿರೋ ಕಡೆ ನೀನೇ ಬರಬೇಕು, ನನಗೆ ಬರೋದ್ ಕಷ್ಟ, ನಿನಗೆ ಗೊತ್ತು ನನ್ನಿಂದ ಆಗಿಲ್ಲ, ಆಗೋ ತನಕ ಬಂದೆ ನೀನ್ ನೋಡ್ಕೋ ಅಂತ ಹೇಳ್ತಾ ಇರೋದು. ಇದೇನಾಯಿತು, ಕಂಟೋನ್ಮೆಂಟ್ ಅಲ್ಲಿ ಸಮಿತಿ ಇದೆ, ಸಮಿತಿಗೆ ಒಂದ್ ದಿವಸ ಹೋಗಿರುವಾಗ ನನ್ನ ಮಗ, ಒಂದ್ 2 ಸತಿ ನಾನು ಹೋದೆ ಅಷ್ಟೇ, ನನ್ನ ಮಗ ಹೋಗ್ಬಿಟ್ಟು ಬರುವಾಗ ಅವರು ಸಾಯಿ ವಿನೋದ್ ಅನ್ನೋರು ಅವ್ರನ್ನ ಕರೆದ್ಬಿಟ್ಟು, ಅಪ್ಪ ಸ್ವಾಮಿ ಇವತ್ತು ಹೇಳಿದ್ದಾರೆ ಅವ್ರಿಗೆ ನಿಮ್ಮ ಮನೇಲಿ ಚೇರ್ ಇಡಬೇಕಂತೆ, ಅಲ್ಲಿ ಇದ್ದುಕೊಂಡು ನಿಮ್ಮನೆಯವ್ರಿಗೂ ನಿಮ್ಮ ಮನೆಯಲ್ಲಿರೋರ್ಗು ಬರೋವ್ರಿಗೂ ಆಶೀರ್ವಾದ ಮಾಡಬೇಕಂತೆ ಅವರು ಚೇರ್ ಇಡೋಕ್ ಹೇಳಿದ್ದಾರೆ. ಅಂದ್ರೆ ನನ್ನ ಮಗ ಏನ್ ಮಾಡಿದಾನೆ, ತಕ್ಷಣ ನಮ್ಮಮ್ಮನ್ನ ಕೇಳಿ ಹೇಳ್ತೀನಿ ಮನೆಗೆ ಬಂದು ಕೇಳ್ದ, ಅಮ್ಮ ಏನ್ ಹೇಳಿ ಏನು ಎಲ್ಲಾದ್ರೂ ನಿನ್ ಬುದ್ಧಿ ಇದೆಯಾ, ಇಂಥ ಮಾತು ಹೇಳ್ತಾರ, ತಕ್ಷಣ ಫೋನ್ ಮಾಡು, ಅವ್ರು ಚೇಂಜ್ ಮಾಡ್ಬಿಟ್ರೆ, ಮನ್ಸು ಚೇಂಜ್ ಆಗ್ಬಿಟ್ರೆ ಮಾಡು ಮಾಡು ಅಂದೆ. ಕೂತ್ಕೊಳಕ್ ಬಿಡ್ಲಿಲ್ಲ, ಫೋನ್ ಮಾಡಿದ್ವಿ, ಚೇರ್ ಆರ್ಡರ್ ಮಾಡಿದ್ವಿ, ಚೇರ್ ರೆಡಿ ಆಗ್ಬಿಡ್ತು. ಕೊಡೋ ದಿವಸಕ್ಕೆ ಹಿಂದಿನ ದಿವಸ ಶನಿವಾರ, ಒಂದು ಶನಿವಾರ ಅವ್ರು ಫೋನ್ ಮಾಡಿದ್ರು, ಚೇರ್ ರೆಡಿ ಆಗಿದೆ ಆದ್ರೆ ಏನಾಗ್ಬಿಟ್ಟಿದೆ ಇವಾಗ ಸ್ವಾಮಿ ಅವರು ಇಲ್ಲಿ ಬಂದು ಬರುವಾಗ ಪೂಜೆಗೆ ಬರುವಾಗ ಕೂತ್ಕೊಂಡಿದ್ದ ಚೇರ್ ಒಂದಿದೆ 70 ವರ್ಷದಿಂದ ಸ್ವಾಮಿ ಕೂತಿದ್ದು, ಅದನ್ನ ನಿಮಗೆ ಕೊಡಕ್ ಹೇಳ್ತಿದ್ದಾರೆ, ನಿಮ್ಗೆ ಅದು ಬೇಕಾ ಹೊಸ ಚೇರ್ ಬೇಕಾ? ತಿರ್ಗ ನನ್ನ ಮಗ ಸ್ಕೂಲಿಂದ ಸ್ಕೂಲ್ಗೆ ಫೋನ್ ಮಾಡಿದಾರೆ, ಅವತ್ತು ನಾನು ಹೋಗಿರ್ಲಿಲ್ಲ. ಮನೆಗೆ ಬಂದ್ರು, ಅಮ್ಮ ಸಾಯಿ ವಿನೋದ್ ಕೇಳ್ತಾರೆ ಹೊಸ ಚೇರ್ ಹಳೆ ಚೇರ್ ಅಂದ್ರೆ ಏನು ಅಂದೆ. ಸ್ವಾಮಿ ಕೂತಿದ್ದ ಚೇರ್ ಅಮ್ಮ, ಅವ್ರ ಮನೇಲಿ ಇದೆಯಲ್ಲ ಪೂಜೆ ಮಾಡಿದ ಚೇರ್ ಅಂದ. ಹೇ ಎಲ್ಲಾದ್ರೂ ಉಂಟಾ, ಯಾರಾದ್ರೂ ಕೊಡ್ತಾರೇನೋ, ತಕ್ಷಣ ಹೆಸನು ಇವಾಗ್ಲೇ ಹೇಳ್ಬಿಡು, ನಾಳೆ ಹೋಗಿ ತಂದ್ಬಿಡು ಅಂದೆ. ತಿರ್ಗಾ ಏನಾದ್ರು ಚೇಂಜ್ ಆಗ್ಬಿಟ್ರೆ ಹೋಗಿ ತಕ್ಷಣ ನಾಳೆ ಬೆಳಿಗ್ಗೆನೆ ತಂದ್ಬಿಡು ಅಂದೆ. ಅವರಿಗೆ ಫೋನ್ ಮಾಡಿದ್ವಿ, ಮಾರನೇ ದಿವಸ ಬೆಳಿಗ್ಗೆ 5:30-6 ಗಂಟೆ ಒಳಗೆ ಇವರೆಲ್ಲ ಹೊರಟು ಬಿಟ್ರಿ ಇಲ್ಲಿಂದ, ನಮ್ ಸೊಸೆ ಮಗ ನಮ್ ಬೀಗರು, ಸೊಸೆ ತಂದೆ ತಾಯಿ ಇಬ್ರು ದೊಡ್ಡ ಬಾಬಾ ಭಕ್ತರು, ಅವರು ಹೊರಟರು. ಎಲ್ಲ ಸಂತೋಷದಿಂದ ಒಂದು ಗಾಡಿ ಮಾಡಿಕೊಂಡು ತರಕ್ ಹೋದ್ರು. ನಾನು ಮನೇಲಿ ಎಲ್ಲ ಏರ್ಪಾಡು ಮಾಡಿ ಇಟ್ಟಿದ್ದೆ. ಅವ್ರ ಮನೇಲಿ ಏನ್ ಮಾಡಿದ್ದಾರೆ, 8 ವರ್ಷದಿಂದ ಪೂಜೆ ಮಾಡಿದ ಚೇರಲ್ಲ, ಇವತ್ತು ಕೊನೆ ದಿವಸ ಶನಿವಾರ, ಇವತ್ತರ ಸ್ವಾಮಿಗೆ ನೈವೇದ್ಯ ಇಟ್ಬಿಡೋಣ ಅಂತ. ನಾನು ಹೇಳಿದ್ರೆ ಸ್ವಾಮಿಗೆ ನೈವೇದ್ಯ ಇಡಕ್ಕೆ ಏನೆಲ್ಲ ಉಂಟೋ ಅಂತದೆಲ್ಲ ನೀವು ಬೆಳ್ಳಿಲಿ ಏನಿದೆಯೋ ಕೊಟ್ಬಿಡಿ, ನಾನು ಇಲ್ಲ ಅದೇ ತರ ಪೂಜೆಗೆ ಇಟ್ಬಿಡ್ತೀನಿ ಅಂತ ಹೇಳಿದ್ದೆ. ಅದರಿಂದ ಅವ್ರು ಏನ್ ಮಾಡಿದ್ರು, ಅದೆಲ್ಲ ಸ್ವಾಮಿಗೆ ನೈವೇದ್ಯ ಕೊನೆ ದಿವಸ ಅಲ್ಲ, ಇಟ್ಬಿಡೋಣ ಇವತ್ತು, ನಾಳೆ ಅಲ್ಲಿ ಹೋಗ್ಬಿಡತ್ತಲ್ಲ ಅಂತ ಇಟ್ಟಿದ್ದಾರೆ. ಬೆಳಿಗ್ಗೆ ನಮ್ಮ ಮನೆಯಿಂದ ಇವರು ಹೋಗಿದ ತಕ್ಷಣ ಇವ್ರು ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ತೆಗಿಬೇಕಲ್ಲ ಚೇರ್ ಅಲ್ಲಿಂದ, ಅಲ್ಲಿ ಹೋಗಿ ರೂಮ್ ಅನ್ನ ತೆಗೆದ್ಬಿಟ್ಟು ನೋಡುವಾಗ ತಟ್ಟೆಯಲ್ಲಿ ಒಂದು ಬಟ್ಲಿ ಇಡೋಕೆ ಹೇಳಿದೆ, ಕುಂಕುಮದ ಬಳ್ಳಿ, ಅದು ತುಂಬಾ ವಿಭೂತಿ ತುಂಬಿತ್ತು. ಖಾರ ಸೇವನು ಒಂದು ಸ್ವೀಟ್ ಇತ್ತು, ಅದರಲ್ಲೆಲ್ಲ ವಿಭೂತಿ. ಇವ್ರು ಹೋಗಿ ತೆಗಿಯೋಕೆ ಹೋಗುವಾಗ ಇವರುಗಳು ಹೇಳ್ತಾರೆ, ನಾವು ತೆಗೆಯುವಾಗ ವಿಭೂತಿ ನೋಡಿದ ನೆನಪಿಲ್ಲ ಅಮ್ಮ, ತಟ್ಟೆಯಲ್ಲಿ ಇಷ್ಟೇ ಇತ್ತು ಅಂತಾರೆ. ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ ಅವ್ರು ಹೇಳೋದು. ಅಲ್ಲಿ ಇದ್ದಕ್ಕಿದ್ದಾಗೆ ದೊಡ್ಡ ಇಷ್ಟು ಒಂದು ಬಟ್ಟಲಷ್ಟು ವಿಭೂತಿ ಬಂದಿದೆ. ಇವರುಗಳು ಅಯ್ಯೋ ಸ್ವಾಮಿ ಇಸ್ ಬ್ಲೆಸ್ಸಿಂಗ್ ಅಂದ್ರಂತೆ, ಸಾಯಿ ವಿನೋದ್ ಸ್ವಾಮಿ ಇಸ್ ಬ್ಲೆಸ್ಸಿಂಗ್ ಬ್ಲೆಸ್ಸಿಂಗ್ ಅಂತ ಕಿಚ್ಚಿದ್ದಾರೆ. ತಕ್ಷಣ ಆ ವಿಭೂತಿನ ತೆಗೆದು ಯಾತಕ್ಕಾದ್ರೂ ಪೇಪರಲ್ಲಿ ಹಾಕೋಣ ಅಂತ, ಅಲ್ಲಿ ಆ ವಿಭೂತಿ ಒಳಗೆ ಕೈ ಹಾಕುವಾಗ ಅದರೊಳಗಿಂದ ಒಂದು ಶಿವಲಿಂಗ, ಅದ್ರ ಶಿವಲಿಂಗದ ಒಳಗೆ ಬಲಮುರಿ ಗಣೇಶ ಇದೆ. ಇದಕ್ಕೆ ಮೊದಲು ಆ ಶಿವಲಿಂಗ ಏನಾಯಿತು, ಅವ್ರ ಮನೆಯಲ್ಲಿ ಒಂದು ಶಿವರಾತ್ರಿ ದಿವಸ 192 ಶಿವಲಿಂಗ ಬಂದಿತ್ತು, ಚಿಕ್ಕ ಚಿಕ್ಕದು. ನಾನಿಲ್ಲಿ ಮನೇಲಿ ಕೂತ್ಕೊಂಡು ನಮ್ಮ ಮನೇಲಿ ನನಗೆ ಒಂದು ಅಭ್ಯಾಸ ಏನಂದ್ರೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ದೇವರಿಗೆ ಆ ಹೂವು ಇಡಿ ಹೂವು ಇಡಿ ಹಾಗಂತ ಡೈಲಿ ಹೇಳೋದು. ಇವರುಗಳಿಗೆ ನಾನು ಹೇಳಿದೆ ಒಂದು ಶಿವಲಿಂಗ ತಗೊಂಡು ಬಾ, ನನಗೆ ಶಿವ ಅಂದ್ರೆ ತುಂಬಾನೇ ಇಷ್ಟ, ಒಂದು ಶಿವಲಿಂಗ ತಗೊಂಡು ಬಂದು ಇಡು ಮನೇಲಿ, ಕೇಳು ಸಾಯಿ ವಿನೋದ್ಗೆ ಅಂದೆ. ಸಾಯಿ ವಿನೋದ್ ಮನೆಗೆಲ್ಲ ಬಂದಿದ್ದಾರೆ. ಇವ್ರು ಹೇಳ್ದ, ಅಮ್ಮ ಇದ್ದಕ್ಕಿದ್ದ ಇನ್ನ ಇದೇವ್ರ ಪೂಜೆ ಇರೋವರಿಗೆ ನೀನು ಪೂಜೆ ಜಾಸ್ತಿ ಮಾಡಿಸ್ತೀಯ, ಕೂತಿದ್ದ ಕಡೆ ಅದ್ ಮಾಡು ಇದ್ ಮಾಡು ಸುಮ್ಮನೆ ಬಿಟ್ಬಿಡು. ನಮ್ಮ ಯಜಮಾನರು ಹೇಳಿದ್ರು, ನನಗೂ ವಯಸ್ಸಾಯ್ತಮ್ಮ, ಕೂತ್ಕೊಂಡು ಮಾಡೋಕ್ಕಾಗೋಲ್ಲ, ಶಿವಲಿಂಗ ತಂದ್ರೆ ಅಭಿಷೇಕ ಮಾಡಬೇಕು, ಇಷ್ಟೆಲ್ಲ ನಮಗೆ ಆಗೋದಿಲ್ಲ, ನನಗೆ ಆಗೋಲ್ಲ, ಅವ್ರಿಗೂ ವಯಸ್ಸಾಯ್ತು, ಏ ನೀನು ಅದರಿಂದ ಸುಮ್ಮನೆ ಇರು, ಇದೆಲ್ಲ ಕೇಳಬಾರ್ದು ಅಂದ್ರು. ನಾನು ಏನ್ ಕೇಳ್ತಿದ್ನೋ ಸ್ವಾಮಿನ, ಅಯ್ಯೋ ಶಿವಲಿಂಗ ಒಂದು ಬಾಬು ಹೋಗೋ ದಿವಸ ಎಲ್ಲ ಅವಾಗವಾಗ ಹೋಗ್ತಾ ಇರ್ತಾರೆ, ಒಂದು ಮಾತು ಕೇಳಿ ನೋಡು ಬಾಬು, ಅದೃಷ್ಟ ಇದ್ರೆ ಕೊಡ್ಲಿ ಅಂದ್ರೆ ಕೇಳಿದ್ರೆ ಕೊಟ್ಟು ಬಿಡ್ತಾರಮ್ಮ, ಇಲ್ಲಿ ನಾವು ಯಾರು ಪೂಜೆ ಮಾಡೋದು ಅಂತಿದ್ರು. ಆದ್ರೆ ಈ ಶಿವಲಿಂಗ ಸ್ವಾಮಿಗೆ ಕೇಳಿದ್ದನ್ನ ಇಲ್ಲ ಅನ್ನೋಲ್ಲ, ನನಗೆ ಕೊಟ್ಬಿಟ್ರು ಅವರು ಆ ಶಿವಲಿಂಗನ, ಯಾವುದೋ ಮೂಲಕ ಒಂದು ಶಿವಲಿಂಗ ಕಲಿಸ್ಬಿಟ್ರು. ತುಂಬಾ ಸಂತೋಷ ಆಗತ್ತೆ ನನಗೆ ಅದ್ ನೆನೆಸಿ ನೋಡುವಾಗ. ಸ್ವಾಮಿ ಇಷ್ಟು ಮಟ್ಟಿಗೆ ನಮಗೆ ಕರುಣೆ ತೋರಿಸ್ತಾರೆ ಅಂದ್ರೆ, ಅವರು ಎಲ್ರಿಗೂ ನಮಗೆ ನಾವು ಅವ್ರನ್ನ ನೆನೆಸ್ತೀವಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ, ಅವರು ನಮಗೆ ಯಾವಾಗಲೂ ನಮ್ಮನ್ನ ನೆನೆಸ್ಕೊಂಡು ನಮಗೆ ಆಶೀರ್ವಾದ ಕೊಟ್ಟು ಒಳ್ಳೇದು ಮಾಡ್ತಾಲೇ ಇದ್ದಾರೆ. ಅವ್ರನ್ನ ನಾವು ನಂಬಿ ನಾವು ಏನ್ ಮಾಡಿದ್ರು ನಮಗೆ ದೇವ್ರು ನನ್ನ ಹತ್ರ ಇದ್ದಾರೆ ಇವತ್ತಿಗೂ.
5: ನಾವು ಎಲ್ಲರೂ ಭಕ್ತರೆ
4: ಇಲ್ಲ, ನಮ್ಮನೇಲಿ ಏನಾಗ್ಬಿಟ್ಟಿತ್ತು, ನಾನು ಒಬ್ಳೇ ಸ್ವಾಮಿ ಜೊತೆಗೂ ಮದುವೆ ಆಗಿದ್ಮೇಲೆ ನಾನು ಒಬ್ಳೇ ಬಾಬಾ ಬಾಬಾ ಅನ್ಕೊಂಡು ಸಾಯಿರಾಮ್ ಅನ್ಕೊಂಡು ಹೋಗ್ತಿದ್ದಿತ್ತು, ಯಾರೂ ಬರ್ತಿರ್ಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಡಿಗೆ ಮುಗಿಸಿ ಇಟ್ಬಿಟ್ಟು 5 ಗಂಟೆಗೆ ಹೊರಟು ವೈಟ್ ಫೀಲ್ಡ್ ಹೋದ್ರೆ, ಅವಾಗ ಕಾರ್ ಎಲ್ಲ ಏನೂ ಇಲ್ಲ ನನ್ನ ಹತ್ರ, ಮೆಜೆಸ್ಟಿಕ್ ಹೋಗೋದು, ಬಸ್ ಹಿಡಿಯೋದು, ಆ ಕಾಡುಗುಡಿನ ಏನೋ ಅಲ್ಲಿ ಹೋಗಿ ಇಳಿಯೋದು, ಒಂದೊಂದು ದಿವಸ ಟ್ರೈನ್ನಲ್ಲಿ ಹೋಗೋದು, ಒದ್ದಾಡ್ಕೊಂಡು ಹೋಗ್ತಿದ್ವಿ. ಅಷ್ಟು ಮಾಡ್ಕೊಂಡಿದ್ವಿ ಮೊದ್ಲಿಂದ. ಬಸ್ಸಲ್ಲಿ ಏನಾಗೋದು ಹೋಗುವಾಗ ಈ ವಾಲಂಟಿಯರ್ಸ್ ಹತ್ತೋದು ನೋಡ್ತಿದ್ದೆ, ಅದು ಸಾಯದು ಪರ್ತಿದ್ದು ವೈಟ್ ಫೀಲ್ಡ್ ಅಲ್ಲಿ, ಅಲ್ಲಿ ಬರೋರೆಲ್ಲ ಸೇವಾದಳವರೆಲ್ಲ ಹತ್ತೋರು. ನಾನು ಸ್ವಾಮಿ ಹತ್ರ ಪ್ರೇ ಮಾಡ್ತಾ ಇದ್ದೆ, ಸ್ವಾಮಿ ನಾನು ಹೋಗಿದ್ಮೇಲೆ ನೀನ್ ನಮ್ಮ ಮನೇಲಿ ಇರಬೇಕಾದ್ರೆ ನನಗೆ ಇನ್ನೊಂದು ಸೊಸೆ ಬರೋಳ್ನ, ನಿನ್ ಭಕ್ತಿಯಾಗಿ ಕೊಟ್ರೆ ನೀನ್ ನಮ್ಮ ಮನೇಲಿ ಬರ್ತೀಯ, ಇಲ್ಲ ನನ್ನ ಜೊತೆಗೆ ನೀನು ಹೊರಟಬೇಕು ನಮ್ಮ ಮನೆ ಬಿಟ್ಟು ಅಂತ ಹೇಳ್ತಾ ಇದ್ದೆ. ನಂಬೋಲ್ಲ ಎಂತ ಅವ್ರು ಸಿಕ್ಕಿದ್ದಾರೆ ಅಂದ್ರೆ, ನಾನು ಹುಡುಗಿ ನೋಡಿ ಸುಮ್ಮನೆ ಹೋಗಿ ನೋಡಿದ್ವಿ, ಇಷ್ಟ ಆಯ್ತು. ಬಾಬಾ ಭಕ್ತರು ಮನೆ ಎಲ್ಲಿ ನೋಡಿದ್ರು ಬಾಬಾ ಫೋಟೋ, ಅದು ಒಂದೇ ನನಗೆ ಸಾಕು ಅನಿಸ್ತು, ಜಾತಕ ನಾನು ನೋಡಲ್ಲಮ್ಮ ನೀವು ಬೇಕಾದ್ರೆ ನೋಡಿ ಅನ್ಬಿಟ್ಟು ಬಂದ್ಬಿಟ್ಟೆ. ಅವ್ರಿಗೂ ಇಷ್ಟ ಆಯ್ತು. ಕೇಳಿದ್ಮೇಲೆ ನಮ್ಮ ಯಜಮಾನರು ನಾನು ಹೋಗಿ ಹುಡುಗಿ ನೋಡೋದು ಬೇಡ, ಹೋಗಿ ನೋಡಿ ಅಂದೆ. ಇವ್ರು ಹೋಗಿ ನೋಡಕ್ ಹೋದ್ರೆ ಅವ್ರು ಎಷ್ಟಿಗೆ ಭಕ್ತರಂದ್ರೆ, ಸಾಧಾರಣ ಹುಡುಗಿ ನೋಡಕ್ ಬರ್ತಾರೆ, ಸ್ವಲ್ಪ ಆ ಹುಡುಗಿಗೂ 30 ವರ್ಷ ಮದ್ವೆ ಆಗುವಾಗ ಏನ್ ಮಾಡ್ತಾರಂತ ಕೂಡ ಯೋಚನೆ ಮಾಡಿದೆ. ತಾಯಿ ತಂದೆ ಏನ್ ಹೇಳಿದ್ರು, ನೀವು ಬರೋ ಹಂಗಿದ್ರೆ ಈ ಟೈಮಿಂದ ಇದ್ರೊಳಗೆ ಬರಬೇಕು, ಬಾಕಿ ಟೈಮ್ ಬಂದ್ರೆ ನಾವು ಇವತ್ತು ಸಮಿತಿಗೆ ಹೋಗ್ಬಿಡ್ತೀವಿ, ಸಿಕ್ಕೋಲ್ಲ ನೀವು ಹುಡುಗಿ ನೋಡೋಕ್ಕಾಗೋಲ್ಲ ಅಂದ್ರು. ನಮ್ಮ ಯಜಮಾನರಿಗೆ ಸ್ವಲ್ಪ ಕೋಪ ಇತ್ತು, ಏನಿದು ಬರ್ತೀನಿ ಅಂದ್ರೆ ಅದನ್ನ ಬಿಟ್ಬಿಟ್ಟು ಹೀಗೆಲ್ಲ ಹೇಳ್ತಾರೆ ಅಂತ. ಯಾಕೆಂದ್ರೆ ಅವ್ರಿಗೆ ಅವಾಗೆಲ್ಲ ಇದು ಸ್ವಾಮಿ ಭಕ್ತಿ ಇಲ್ಲ, ಅಷ್ಟು ಬಂದಿರಲಿಲ್ಲ. ಆದ್ರೆ ನಾನು ಪ್ರಾರ್ಥನೆ ಮಾಡಿದ್ದನ್ನ ಸ್ವಾಮಿ ನನಗೆ ಕಳಿಸ್ಬಿಟ್ರು. ಇವಾಗ ನೋಡಿದ್ರೆ ಬುಧವಾರ ಭಜನೆ ಮನೆಯಲ್ಲಿ ಯಾರು ಇಲ್ಲದೆ ನಾವಿಬ್ರು ಮನೆಯಲ್ಲಿ, ನಾನು ನಮ್ಮ ಯಜಮಾನರು ಇರೋ ದಿವಸ ನಾನು ಕೂಡ ಸೇರ್ತೀನೋ ಇಲ್ವಾ, ಅವ್ರು ಒಬ್ಬರೇ ಕೂತ್ಕೊಂಡು ಭಜನೆ ಮಾಡಿಬಿಡ್ತಾರೆ. ಭಜನೆ ಮಾತ್ರ ಬಿಡೋಲ್ಲ ಸ್ವಾಮಿನ, ಡೈಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಸ್ವಾಮಿ ಎದ್ದಿದ ತಕ್ಷಣ ನೋಡಬೇಕು, ಸ್ನಾನ ಮಾಡಿದ ತಕ್ಷಣ ನೋಡಬೇಕು, ಸಾಯಂಕಾಲ ಅವ್ರು ಹೊರಗೆ ಕ್ಲಬ್ಗೆ ಹೋಗೋಕ್ ಮೊದಲು ಸ್ವಾಮಿ ನೋಡದೆ ಹೋಗೋಲ್ಲ, ಮಲಗೋಕ್ ಮೊದಲು ಸ್ವಾಮಿಗೆ ನಮಸ್ಕಾರ ಮಾಡಿದ್ರೆ ಮಲಗೋಲ್ಲ. ಯಾಕೆ ಹೇಳ್ತೀನಿ, ಮನೆಯಲ್ಲಿ ಎಲ್ಲರೂ ಇವಾಗ ಬಾಬಾ ಭಕ್ತರು, ದೊಡ್ಡ ಮಗ, ಸೊಸೆ, ಮೊಮ್ಮಕ್ಕಳು, ನಮ್ಮ ಮನೆಯಲ್ಲಿ ಎಲ್ರಿಗೂ ಸ್ವಾಮಿ, ಯಾರು ಅಂದ್ರೆ ನಮಗೆ ಸ್ವಾಮಿನೇ ಎಲ್ಲ ಅಂತ ಆಯ್ತು. ಸರ್ವಕ್ಕೂ ಸ್ವಾಮಿನೇ ನಮಗೆ, ಅವ್ರು ನಾವು ನೆನೆಸಿದ್ದಕ್ಕೆ ನಮಗೆ ಜೊತೆಗೆ ಇದ್ದಾರೆ ನಮಗೆ, ಅದೇ ಇಂಪಾರ್ಟೆಂಟ್.
5: ಆಮೇಲೆ ತಾವ್ ಹೇಳಿದ್ರಿ ನೀವು ವೈಟ್ ಫೀಲ್ಡ್ ಹೋದಾಗ ಒಂದು ಆಟೋನ ಇದ್
4: ಮಾಡ್ಕೊಂಡ್ಬಿಡ್ತಾ ಇದ್ವಿ. ನಾನು ನನ್ನ ಜೊತೆಗೆ ಸ್ವಲ್ಪ ವಯಸ್ಸಾಗಿದ್ದವರು ಫ್ರೆಂಡ್, ನನಗೆ ಯಾವಾಗ್ಲೂ ನನಗಿಂತ 10 ವರ್ಷ ದೊಡ್ಡವರೇ ಫ್ರೆಂಡ್, ನಮ್ ಜೊತೆಗೆ ಒಂದು ಮಾಮಿ ಬರ್ತಾ ಇದ್ರು. ನಾವು ಬೆಳಿಗ್ಗೆ ಹೋಗಿದ ತಕ್ಷಣ ಒಂದು ಆಟೋ ಅಲ್ಲಿ ತಗೊಂಡ್ಬಿಡೋದು, ಅಕ್ಕಪಕ್ಕದ ವಿಚಾರಿಸ್ಕೊಳ್ಳೋದು ಆಫೀಸಲ್ಲಿ ಹೋಗಿ ಇವತ್ತು ಸ್ವಾಮಿ ಪ್ರೋಗ್ರಾಮ್ ಏನು ಅಂತ. ಎಲ್ಲೆಲ್ಲಿ ಹೋಗ್ತಾರ ಆಟೋದವನ್ ಹೇಳ್ಬಿಡೋದು, ನೋಡಪ್ಪ ಸ್ವಾಮಿ ಗಾಡಿ ಹೋಗಕ್ ಮೊದ್ಲು ನೀವ್ ಅಲ್ಲಿ ಹೋಗ್ಬಿಡ್ಬೇಕು ಅಂತ. ನಾವು ಅಲ್ಲೇ ಹೋಗಿ ಮೊದ್ಲೇ ಅಲ್ಲಿಗೆ ನಿಂತ್ಕೊಂಡ್ಬಿಡೋದು. ಸ್ವಾಮಿ ಅಲ್ಲಿ ನೋಡಿ ನಮ್ಮನ್ನು ನೋಡಿ ನಗಾಡೋರು, ಯಾಕೆಂದ್ರೆ ಎಲ್ಲಿ ನೋಡಿದ್ರು ನಮ್ಮ ಮುಖ ಕಾಣಿಸ್ತಿತ್ತವರಿಗೆ ಪಾಪ. ಹೌದು, ಆದ್ರೆ ಸಂತೋಷ, ಚೆನ್ನಾಗಿ ನಗಾಡ್ಬಿಟ್ಟು ಕೈ ನುತ್ತೋರ್ಸಿ ಆಶೀರ್ವಾದ ಮಾಡಿ ಒಳಗೆ ಹೋಗೋರು. ಪಾಪ, ಚೆನ್ನಾಗಿ ದರ್ಶನ, ಸಾಕಷ್ಟು ದರ್ಶನ ಮಾಡಿದ್ದೀವಿ. ಅದು ಒಂದು ಕೊರತೆ ಏನಂದ್ರೆ, ಅವರು ಇಂಟರ್ವ್ಯೂ ಕರೆದಿಲ್ವಲ್ಲ ಅಂತೀರಿ, ಕರೀದೇ ಇದ್ರು ಬರದೇ ಇದ್ರು ಇಂಟರ್ವ್ಯೂ ಅಂತ ಅವ್ರು ಕರೆದ್ರು, ನಾನು ಅದು ಯೂಸ್ ಉಪಯೋಗಿಸ್ಕೊಳಕ್ ಗೊತ್ತಾಗ್ಲಿಲ್ಲ. ತಪ್ಪವ್ರದಿಲ್ಲ ನಂದು, ನೋಡೋಣ. ಇವಾಗ್ಲೂ ಚೆನ್ನಾಗಿದೆ ದರ್ಶನ, ನನಗೇನೋ ಅವರು ಪ್ರತ್ಯಕ್ಷವಾಗಿ ನನ್ನ ಜೊತೆಗೆ ಇದ್ದಾರೆ. ಇಷ್ಟು ಮಾಡುವಾಗ ಜೀವ ನಿಂತೋಗಿದ್ದವಳ ಕಾಪಾಡಿಸಿದ್ದಾಗ ಡಾಕ್ಟರ್ನ ಥ್ಯಾಂಕ್ ಮಾಡುವಾಗ ಡಾಕ್ಟರ್ ಏನ್ ಹೇಳಿದ್ರು, ನಾನಿಲ್ಲಮ್ಮ ನಿಂತಿದ್ದನ್ನ ತಿರುಗಾ ಕೊಡ್ಬೇಕಾದ್ರೆ ನಿನ್ ಭಕ್ತಿ ನಿನ್ಗೆ ದೇವರು ಇಟ್ಟಿದ್ದಾರೆ, ಇನ್ನ ಸ್ವಲ್ಪ ವರ್ಷ ಇರಬೇಕಂತ ವಾಪಸ್ ಕಳ್ಸಿದ್ರು. ಡಾಕ್ಟರ್ ಮಾಲಾ ಧರ್ಮಲಿಂಗ ಹೇಳಿದ್ರಂತೆ ನಮ್ಮ ಹೆಡ್ ಮಿಸ್ಟ್ರೆಸ್ ಹತ್ರ, ದೇವರು ಇವಳನ್ನ ತಗೊಂಡೋಗ್ಬಾರ್ದು ವಾಪಸ್ ಕಳಿಸ್ಬೇಕಂತ ಕಳಿಸ್ಬಿಟ್ರಮ್ಮ, ನಿಮ್ಗೆಲ್ಲ ಅದಕ್ಕೆ ವಾಪಸ್ ಬಂದ್ರು ಮೇಡಮ್ ಅಂತ ಹೇಳಿದ್ರಂತೆ ಡಾಕ್ಟರೇ. ಯಾಕಂದ್ರೆ ನಮ್ಮ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್ ಅವ್ರ ಪೇಷಂಟ್, ಅವ್ರ ಹತ್ರ ಹೇಳಿದ್ರಂತೆ, ನಾವೆಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡುವಾಗ ತಿರ್ಗಾ ವಾಪಸ್ ಬಂದ್ರು ಅಂತರಂತೆ. ಸ್ವಾಮಿ ಅನಗು ಆಶೀರ್ವಾದ ಇದ್ದ ಇದು ನಡೆಯೋಕ್ ಆಗೋಲ್ಲ, ಎಷ್ಟೋ ಮಿರಕಲ್ಸ್ ನಡೆದಿದ್ದರಲ್ಲಿ ಇದು ನನಗೆ ತುಂಬಾ ದೊಡ್ಡ ಮಿರಕಲ್. ಅದು ನಾನು ತಮಾಷೆಯಾಗಿ ಹೇಳ್ತಿದ್ದೆ ಎಲ್ರಿಗೂ, ಟೈಮ್ ನೋಡ್ಕೊಂಡ ಹೊಸ ಜಾತಕ ಬರೀರಿ ನನಗೆ ಅಂತ ಹೇಳಿ ಹೇಳ್ತಿದ್ದೆ. ಏನೋ ದೇವರಾಶಿ.
5: ತುಂಬೆ ಹೂವಿಂದ ಇನ್ಸಿಡೆಂಟ್ ಒಂದ್ಸಲ ಹೇಳಿ.
4: ಆ ತುಂಬೆ ಹೂವ, ಅದು ಒಂದು ಆಟ ಆಡ್ತಾರೆ ಮಣ್ಣಲ್ಲಿ, ಏನೋ ಕೈಯಿಂದ ಎರಡು ಕೈಯಿಂದ ಒಂದು ಕಡ್ಡಿ ಬಚ್ಚಿಟ್ಬಿಟ್ಟು ತೆಗಿಯೋದು. ಆ ತರ ಗಾಡಿನ ನಿಲ್ಲಿಸ್ಬಿಟ್ಟು ಇವರು ಹೀಗೆ ಮಾಡಿದ್ದಾರೆ, ತಮಾಷೆ ಮಾಡ್ತಾರೆ. ಮಣ್ಣು ಬರೀ ಮರಳು ಇದ್ದ ಜಾಗ ಎಲ್ರಿಗೂ ಕೂತ್ಕೊಂಡ್ರು ಕೇಳಿದ್ರಂತೆ, ಅಲ್ಲೆಲ್ಲ ತುಂಬೆ ಹೂವು ಅದೇ ತಗೊಂಡ್ ಬನ್ನಿ ಇಲ್ಲಿ ಆಡೋಣ ಅಂತ ಹೇಳಿದ್ದಾರೆ.
5: ಸ್ವಾಮಿ
4: ತಂದೆ ಇನ್ನ ಇಬ್ರು ಇದ್ರು, ಮೂರು ಜನನು ಹೋದ್ರು ಅಲ್ಲಿ ಇಲ್ಲಿ ಹುಡುಕಿದ್ರು, ಒಂದ್ ಕಡೆ ತುಂಬೆನು ಇಲ್ಲ, ಹೂವನು ಇಲ್ಲ, ಗಿಡನು ಇಲ್ಲ. ಸ್ವಾಮಿ ಅದೇನು ಇಲ್ಲ, ಎಲ್ಲಿದೆ ತುಂಬೆ, ಏನು ಇದು ಗೊತ್ತಾಗೋಲ್ವ ನನಗೆ ಅಂತ ಹೋಗಿ ಎರಡು ನಿಮಿಷಕ್ಕೆಲ್ಲ ಕೈ ತುಂಬ ಹೂವು ತಗೊಂಡ್ ಬಂದ್ರು. ಎಲ್ರು ಕೈಯಲ್ಲಿ ಇಷ್ಟಿಷ್ಟು ಕೊಟ್ರು, ಮರಳೆಲ್ಲ ಚೆನ್ನಾಗಿ ಇವ್ರಿಗೆ ತೋರಿಸಿದ್ರು. ತೋರಿಸ್ಬಿಟ್ಟು ಆ ಕಡ್ಡಿ ಇಟ್ಟು ಆಟ ಆಡ್ತಾರಲ್ಲ ಆ ತರ ಅದನ್ನ ಮಣ್ಣನ್ನ ಮಾಡಿದ್ದಾರೆ. ಮಾಡ್ಬಿಟ್ಟು ಕೈಯಿಂದ ಮುಚ್ಚಿಬಿಟ್ಟು ಇಲ್ಲಿ ಏನಿದೆ ಅಂದ್ರಂತೆ. ಇವರುಗಳು ಎಲ್ರು ಕಣ್ಕೊಂಡ್ಬಿಟ್ಟಿದ್ದಾರೆ, ಏನು ಇಲ್ಲವಲ್ಲ, ಏನಿರತ್ತೆ ಮಣ್ಣಿರತ್ತೆ, ಸುಮ್ಮನೆ ಇದ್ದಿದ್ದಾರೆ. ಆವಾಗ ಅವ್ರು ಏನ್ ಮಾಡಿದ್ರಂತೆ, ಹೂವನ ಇದ್ರ ಮೇಲೆ ಹಾಕಿ ಅಂತ ಕೈ ಎತ್ಬಿಟ್ಟು ಹಾಕೋ ಕೇಳಿಬಿಟ್ಟು ಅಲ್ಲಿಂದ ತೆಗೆದಾಗ ಸ್ಫಟಿಕ ಶಿವಲಿಂಗ ಒಂದು ಬಂತಂತೆ ಅಲ್ಲಿಂದ. ಅದನ್ನ ಚಾಮರಾಜಪೇಟೆಯಿಂದ ಒಬ್ಬ ಡಿವೋಟಿ ಆ ಕಾಲದಲ್ಲಿ ಬರೋ ಶಾರದಮ್ಮ ಅಂತ ಅವರಿಗೆ ಕೊಟ್ರು ಸ್ವಾಮಿ. ಆ ಸ್ವಾಮಿ ತಿರ್ಗಾ ನಮ್ಮ ಸ್ಕೂಲ್ನಲ್ಲೇ ಇವಾಗ ಸಮಿತಿ, ನಮ್ಮ ಮಲ್ಲೇಶ್ವರಂ ಸಮಿತಿ ನಮ್ಮ ಸ್ಕೂಲ್ನಲ್ಲೇ ನಡೀತಿದ್ರು. ಮೊದ್ಲಿತ್ತು, ನಾವು ಬಿಲ್ಡಿಂಗ್ ಹೊರದು ಕಟ್ಟುವಾಗ ಬೇರೆ ಜಾಗಕ್ಕೆ ಹೋದ್ರು. ತಿರ್ಗಾ ಕರೀವಾಗ ಅವ್ರು ಏನ್ ಮಾಡಿದ್ರು, ಅವ್ರು ಸಿಕ್ಕಿದ ಜಾಗ ಸ್ವಲ್ಪ ದೊಡ್ಡದಿದ್ದರಿಂದ ನಾವು ಅಲ್ಲೇ ಇರ್ತೀವಿ ಅಂದ್ರು. ನಾವು ಬಿಟ್ಬಿಟ್ವಿ, ಬಲವಂತ ಮಾಡೋದು ಬೇಡ, ಅನುಕೂಲ ಇದ್ರೆ ಸ್ವಾಮಿ ಚೆನ್ನಾಗಿರ್ಬೇಕು, ಎಲ್ಲಿದ್ರೆ ಏನು ಅಂತ. ಆಮೇಲೆ ಅವರು ಸೂರ್ಯಾರಾವ್ ತೀರ್ಕೊಂಡಿದ್ಮೇಲೆ ಮಕ್ಕಳು ಅಲ್ಲಿ ಜಾಗ ಬೇಕು ನಮ್ಗೆ ಅಂತ ಹೇಳಿದ್ಮೇಲೆ ನಮ್ಮ ಹತ್ರ ಬಂದ್ರು ತಿರ್ಗಾ ಎಲ್ಲಾದ್ರೂ ಹೇಳಿ ಅಂತ. ನಾನು ತುಂಬಾ ಕಡೆ ಪ್ರಯತ್ನ ಮಾಡಿದೆ, ಆಗ್ಲಿಲ್ಲ. ನಿಮ್ಮಲ್ಲೇ ಕೊಡ್ತೀರಾ ಅಂದ್ರು. ಅಯ್ಯೋ ಕೊಡ್ತೀರಾ ಅಂತ ಕೇಳ್ಬೇಡಿ, ತಗೊಳ್ಳಿ ನೀವು ಏನ್ ಬೇಕೋ ಜಾಗ ನಿಮ್ದು, ಸ್ವಾಮಿದು ತಗೊಳ್ಳಿ ಅಂದ್ಬಿಟ್ಟೆ. ಅಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದ್ರಂತೆ. ಅದು ನನಗೆ ಬಹಳ ಸಂತೋಷವಾಯಿತು. ಯಾಕೆಂದ್ರೆ ನಾವು ನಮ್ಮ ಮನಸ್ಸಲ್ಲಿ ಅನ್ಕೊಂಡಿರೋದು ನಾವು ಅಲ್ಲಿ ಬಾಡಿಗೆ ಇರೋರು, ಸ್ವಾಮಿದು ಸ್ವಂತ ಜಾಗ ಅದು, ಅವ್ರದ್ದು ಜಾಗದಲ್ಲಿ ನಾವು ಕೂತಿದ್ದೀವಿ. ಅದರಿಂದ ಅವ್ರು ಹೇಳಿದ ತರ ಅವ್ರ ಮನೇಲೆ ಅವ್ರು ಬಂದಿದ್ದಾರೆ. ಬಹಳ ಸಂತೋಷವಾಗಿದೆ, ಚೆನ್ನಾಗಿ ಪೂಜೆಗಳು ನಡೀತಿದೆ. ನಮ್ಮಿಂದ ಆಗಿದ್ದಷ್ಟು ಎಲ್ಲ ಮಾಡ್ತಾ ಇದ್ದೀವಿ. ಸಮಿತಿಯವರಿಗೆ ಏನ್ ಅನುಕೂಲ ಮಾಡ್ಕೊಳ್ಬೇಕೋ ಮಾಡ್ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಸ್ವಾಮಿ ಭಜನೆಗಳು ಹೇಳ್ಕೊಡ್ತಾ ಇದ್ದೀವಿ. ಮಕ್ಕಳೆಲ್ಲ ತುಂಬಾ ಭಜನೆ ಎಲ್ಲ ಮಾಡ್ತಾರೆ. ಅದು ಬಾಲ ವಿಕಾಸ್ ಕ್ಲಾಸ್ ನಮ್ಮ ಸ್ಕೂಲಲ್ಲಿ ತುಂಬಾ ವರ್ಷಗಳಿಂದ ನಡೀತಾ ಇದೆ. ಆ ಪರೀಕ್ಷೆಗಳಿಗೂ ಮಕ್ಕಳು ಹೋಗ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡು ಸ್ಟೇಟ್ ಲೆವೆಲ್ ರ್ಯಾಂಕ್ ಎಲ್ಲ ತರ್ತಿದ್ದಾರೆ. ನಮಗೆ ಅದು ಸ್ವಾಮಿ ಜೊತೆಗೆ ಅಸೋಸಿಯೇಷನ್ ಇರೋದು, ಅದಕ್ಕೂ ಒಂದು ಯೋಗ ಬೇಕು. ಮಾಡದೇ ಇರೋರು ನಾನೇನು ಹೇಳೋಲ್ಲ, ನಾವು ಪುಣ್ಯವಂತರು ಅಂತೀನಿ ಅಷ್ಟೇ. ಬೇರೆಯವ್ರು ಏನು ಅಂತ ನಾವು ಹೇಳಕ್ಕೆ ನಮಗೆ ಯೋಗ್ಯತೆ ಇಲ್ಲ. ನಾವು ಪುಣ್ಯ ಮಾಡಿದ್ದವರಿಗೆ ಈ ಯೋಗ ನಮಗೆ ಈ ಯೋಗ ಸಿಕ್ಕಿದೆ ಅಷ್ಟೇ. ಬಹಳ ಸಂತೋಷ ಆಯಿತು, ಯಾಕೆಂದ್ರೆ ಸ್ವಾಮಿ ಬಗ್ಗೆ ಮಾತಾಡೋಕೆ ಒಂದು ಅವಕಾಶ ಸಿಕ್ಕಿರೋದು ಒಂದು ಸಂತೋಷ. ಹಳೆಯ ಕಾಲ ನೆನಪಾಗತ್ತೆ ನನಗೆ, ಸ್ವಾಮಿ ಹತ್ರ ಮಾತಾಡಿದ್ದು ಮಾಡಿದ್ದು, ಅವ್ರು ಬಂದು ಕೂತಿದ್ದು, ಅವ್ರು ಬಂದು ಬರ್ತಾ ಹೋಗ್ತಾ ಇದ್ದಿದ್ದು ನಮಗೆಲ್ಲ ಅವಾಗ ತಮಾಷೆಯಾಗಿತ್ತು ಚಿಕ್ಕವರಿರುವಾಗ. ಇವಾಗ ನೆನೆಸ್ಕೊಳ್ಳುವಾಗ ಅದು ಎಂತ ದೊಡ್ಡ ಒಂದು ಅನುಭವ ಅನ್ನೋದು ಇವಾಗ ಗೊತ್ತಾಗತ್ತೆ. ಸ್ವಲ್ಪ ವಯಸ್ಸಾಗಿದ್ಮೇಲೆ ನನಗೇನಾಯ್ತು, ಸೆಕೆಂಡ್ ಟೈಮ್ ಸ್ವಾಮಿ ನೋಡಕ್ ಶುರು ಆಗಿದ್ಮೇಲೆ ಹೀಸ್ ವಿತ್ ಮೀ ಹೀ ವಿಲ್ ಡೂ ಎನಿಥಿಂಗ್ ಫಾರ್ ಮೀ ಅನ್ನೋ ಭಾವನೆ ಬಂದ್ಬಿಡ್ತು ನನಗೆ. ಅದರಿಂದ ಸ್ವಲ್ಪನು ಹಿಂದೆ ಮುಂದೆ ಮಧ್ಯ ಸ್ವಲ್ಪ ದಿವಸ ಹೋಗ್ಲಿಲ್ಲ, ಯಾಕೆಂದ್ರೆ ಸ್ವಲ್ಪ ಏನಾಯ್ತು ಸ್ವಲ್ಪ ಕೆಲಸದ್ದು ತುಂಬಾ ತೊಂದರೆ ಸ್ಕೂಲಲ್ಲಿ ನನಗೆ. ಸ್ವಾಮಿ ಒಂದೊಂದರಿಂದ ಕಾಪಾಡಿಸಿದ್ದಾರೆ. ಇದ್ರೆ
3: ತಮಗೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಒಡನಾಟ ಬಹಳ ಇತ್ತು. ಅದು ಒಂದ್ ಸ್ವಲ್ಪ ಅವರು ಯಾವ ತರ ಸ್ವಾಮಿ ಭಕ್ತರಾದ್ರು ಅದೆಲ್ಲ ತಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಗೊತ್ತು, ದಯವಿಟ್ಟು ಅದನ್ನ ತಿಳಿಸ್ಕೊಡಿ ಅಂತ.
4: ಈರಾ ಗಣೇಶ್ ಅನ್ನಿಸುತ್ತೆ. ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ನನಗೆ ಪರಿಚಯವಾದರು, ನನ್ನ ಫ್ರೆಂಡ್ ಮೂಲಕ ಪರಿಚಯವಾದರು. ಆದರೆ ನನ್ನ ಫ್ರೆಂಡ್ಗಿಂತ ಅವರಿಗೆ ನನ್ನ ಮೇಲೆ ಯಾಕೋ ಅಪಾರ ಒಂದು ಪ್ರೀತಿ ಶುರು ಆಗಿ ನನ್ನ ಅವರ ಮಗಳಂತಲೇ ಭಾವಿಸೋಕೆ ಶುರು ಮಾಡಿಬಿಟ್ರು. ಬಹಳ ಸಂತೋಷದಿಂದ ಒಂದು ಪ್ರೀತಿಯಿಂದ ಅವ್ರ ಮನಸ್ಸಲ್ಲಿದ್ದೆಲ್ಲ ನನ್ನ ಹತ್ರ ಹೇಳ್ಕೊಳ್ಳೋರು, ಎಲ್ಲಾನು ಮಾತಾಡೋರು, ಅಷ್ಟು ಸಂತೋಷವಾಗಿ ಸುಖ ಮಾಡೋರು. ನಾನು ತುಂಬಾ ದಿವಸದಿಂದ ಅವ್ರನ್ನ ಅವರು ಗಂಡ ಹೇಳಿದ್ದು ಬಿಟ್ಟು ಯಾವುದೂ ಮಾಡ್ತಾ ಇರಲಿಲ್ಲ. ಅದರಿಂದ ನಾನು ಹೇಳ್ತಿದ್ದೆ, ಪ್ರೀತಿ ಪ್ರೀತಿ ಅಂತೀರಾ, ಎಲ್ಲರೂ ದೊಡ್ಡವರೆಲ್ಲ ಕರೆದ್ರೆ ಹೋಗಿದ್ದೀರಾ, ನಮ್ಮನೆ ದಾಟ್ಕೊಂಡು ಟಿ ಎಸ್ ರಾಜಮ್ಮನೆಗೆ ಹೋಗಿದ್ದೀರಾ, ನಮ್ಮನೆಗೆ ಬರೋಕ್ ದಾರಿ ಗೊತ್ತಾಗಿಲ್ವಾ ಅಂತ ಹೇಳ್ತಾ ಇದ್ದೆ. ಇದ್ದಕ್ಕಿದ್ದಾಗ ಒಂದ್ ದಿವಸ ಬೆಳಿಗ್ಗೆ ಫೋನ್ ಬಂತು. ಸ್ಕೂಲ್ಗೆ ಹೊರಡ್ತಾ ಇದ್ದೀನಿ ನಾನು, ನನ್ನ ಮಕ್ಕಳಿಬ್ರು ಮನೇಲಿ ಇದ್ರು, ಹೊರಡಲಿಲ್ಲ. ಹೊರಡೋ ಸಮಯಕ್ಕೆ ಫೋನ್ ಬಂತು, ಎಂ ಎಸ್ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾ ಇರಂತೆ ಅಂತ. ನನಗೆ ಸಂತೋಷ, ಅವ್ರು ಹೇಳಿ ಒಂದು ಇನ್ನೂ ಒನ್ ಅವರ್ ಏನೋ ಟೈಮ್ ಇದ್ದಿರ್ಬೋದು, ಬೇಗ ಬೇಗ ಒಂದು ಪಾದ ಮಲ್ವ ಮಾಡಿ ಒಂದು ಅಡಿಗೆ ತಿಂಡಿಗಳೆಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಕಾಯ್ಕೊಂಡಿದ್ದೆ. ಬಂದ್ರು, ಬಂದ್ರೆ ಏನಾಗಿತ್ತು, ಎಂ ಎಸ್ ಗೆ ಬಾಬಾ ನೋಡ್ಬೇಕನ್ನ ಆಸೆ ತುಂಬಾ ದಿವಸದಿಂದಲೇ ಇತ್ತು. ಅವರ ಫ್ರೆಂಡ್ ಮಗ ಬಾಬಾ ಭಕ್ತ, ಅವ್ರ ಮನೆಯಲ್ಲಿ ಇವರು ಹೋಗಿ ಒಂದು ಪಾದ ಇಟ್ಟು ಪೂಜೆ ಮಾಡ್ತಿದ್ದ ಆ ಹುಡುಗ. ಕೆಲ್ಸಕ್ಕೆ ಮೇಲೆ ಇದ್ದಿದ್ದ ಅಷ್ಟು ವಯಸ್ಸು. ಇವರು ಅಲ್ಲಿ ಹೋಗುವಾಗಲ್ಲ ಬೆಳಗ್ಗೆ ಹೊತ್ತು ಹೋಗಿ ಆ ಪಾದಕ್ಕೆ ಹೂವು ಅರ್ಪಿಸ್ಬಿಟ್ಟು ಬರೋದು ಅಭ್ಯಾಸ ಮಾಡ್ಕೊಂಡಿದ್ರು. ಒಂದ್ ದಿವಸ ಏನಾಯ್ತು, ಅವನು ಹೇಳ್ದ, ಮಾಮಿ ಇವತ್ತೇ ಕೊನೆ ದಿವಸ, ನನಗೆ ಟ್ರಾನ್ಸ್ಫರ್ ಆಗ್ಬಿಡ್ತು, ನಾನು ಈ ಫೋಟೋ ತಗೊಂಡು ಬೇರೆ ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ದ. ಹೇಳಿರುವಾಗ ಇವರು ಮನೆಗೆ ಬಂದು ತುಂಬಾ ನೊಂದ್ಕೊಂಡ್ರು, ಇವು ಇಷ್ಟು ದಿವಸದಿಂದ ಮಾಡಿದ್ದೀವಿ, ಇನ್ನ ಮಾಡೋಕ್ಕಾಗೋಲ್ವಲ್ಲ. ಅವ್ರ ಗಂಡನಿಗಾದ್ರೆ ಶಂಕರಾಚಾರ್ಯ ಕಂಚಿ ಶಂಕರಮಠ ಬಿಟ್ಟು ಬೇರೆ ಯಾವ ಸ್ವಾಮಿಗಳ ಹತ್ರ ಅಷ್ಟು ವಿಶ್ವಾಸ ಇರಲಿಲ್ಲ, ಬಾಬಾ ಅಲ್ಲ ನಂಬಲಿಲ್ಲ ಅವರು. ಅದರಿಂದ ಇವರು ಈ ಫ್ರೆಂಡ್ ಮನೆಗೆ ಹೋಗುವಾಗ ಮಾತ್ರ ಅಲ್ಲಿ ಪಾದಕ್ಕೆ ಹೂವು ಅರ್ಪಿಸಿ ಬರ್ತಿದ್ರು. ಮನೆಗೆ ಬಂದು ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ ಪ್ರಕಾರ ಹೇಳ್ತಿದ್ದೆ ಇರೋದು ನಾನು. ಇವಾಗ ಮನೆಗೆ ಬಂದು ಬೇಜಾರು ಮಾಡ್ಕೊಂಡಿರುವಾಗ ಈರಾ ಗಣೇಶನ್ ಅಂತ ಏನೋ ತಿರುಮಣಿ ಕದಿರಲ್ಲಿ ಬರೀತಾರೆ ಒಬ್ರು, ಅವರು ಅವ್ರ ಮನೆಗೆ ಬರೋದು ಅಭ್ಯಾಸ ಇತ್ತು. ಬೇಜಾರು ಮಾಡ್ಕೊಂಡು ಕೂತಿರುವಾಗ ಅವತ್ತು ಸಾಯಂಕಾಲ ಅವರು ಒಂದು ಬಾಬಾ ಪಾದ ಫೋಟೋನ ತಂದ್ಬಿಟ್ಟು, ಅಮ್ಮ ನಿಮಗೇನೋ ತಂದಿದ್ದೀನಿ, ಇದು ಬೇಕಾ ನೋಡ್ತೀರಾ ಅಂತ ತೋರಿಸಿದ್ದಾರೆ. ನೋಡಿದ್ರೆ ಅದು ಬಾಬಾರವರ ಪಾದ ಫೋಟೋ. ಇವರಿಗೆ ಆಶ್ಚರ್ಯ, ಅಯ್ಯೋ ಎಲ್ಲಪ್ಪ ಸಿಕ್ತಿದ್ಯಾ ಅಂತ ಹೇಳಿ ತಗೊಂಡಿದ್ದಾರೆ ಕಣ್ಣಲ್ಲಿ ಇಟ್ಕೊಂಡ್ಬಿಟ್ಟು. ಇವರು ಅದನ್ನ ಅವ್ರ ಸೀರೆ ಮಧ್ಯೆ ಇಟ್ಬಿಟ್ಟು ಡೈಲಿ ಅದಕ್ಕೊಂದು ಹೂವು ಇಡ್ತಾ ಇದ್ರು. ಯಾಕೆಂದ್ರೆ ಹೊರಗೆ ಇಟ್ಟರೆ ಗಂಡನಿಗೆ ಆಗೋಲ್ಲ, ಇವ್ರಿಗೂ ಬಾಬಾ ಬೇಕು, ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ. ಇಟ್ಕೊಂಡು ನಂಬಿಕೆ ಇಟ್ಕೊಂಡಿದ್ರು. ಹೀಗಾಗಿರುವಾಗ ನಮ್ಮನೆಗೆ ಒಂದ್ ದಿವಸ ಬರ್ತೀನಿ ಅಂತ ಫೋನ್ ಬಂದ್ರು. ಬಂದಿದ್ರು, ಬಂದು ಮಾತಾಡ್ತಾ ಕೂತಿರುವಾಗ ಇವರು ಯೂನಿಯನ್ ರೋಡಲ್ಲಿ ಎಸ್ ಆರ್ ವೆಂಕಟಾಚಲಮ್ಮನ ಅವ್ರ ಮನೆಯಲ್ಲಿ ಉಳ್ಕೊಳ್ತಿದ್ರು. ಆವಾಗ ಅವ್ರ ಮನೆಗೆ ಫೋನ್ ಬಂದಿದೆ, ಸುಬ್ಬಲಕ್ಷ್ಮಿ ನೋಡೋಕೆ ಬಾಬಾ ಬರ್ತಾ ಇದ್ದಾರೆ ಅಂತ. ನೋಡಿದ್ರೆ ಅದು ಬಾಬಾರವರ ಪಾದ ಫೋಟೋ. ಇವರಿಗೆ ಆಶ್ಚರ್ಯ, ಅಯ್ಯೋ ಎಲ್ಲಪ್ಪ ಸಿಕ್ತಿದ್ಯಾ ಅಂತ ಹೇಳಿ ತಗೊಂಡಿದ್ದಾರೆ ಕಣ್ಣಲ್ಲಿ ಇಟ್ಕೊಂಡ್ಬಿಟ್ಟು. ಇವರು ಅದನ್ನ

0: ಆಯ್ತು ಅಯ್ಯೋ ಲೀಲಾ, ಸ್ವಾಮಿ ನನಗೆ ನೋಡೋಕ್ ಬರ್ತಾರೆ ಬರ್ತಾರೆ ಸಂತೋಷದಲ್ಲಿ, ಬೇಗ ಹೊರಟು ಬಿಟ್ರು ನನಗೆ ದುಃಖ, ಅಯ್ಯೋ ನಮ್ಮ ಮನೆಗೆ ಇದ್ದು ಇದ್ದು ಬಂದ್ರು ಇಷ್ಟು ಅರ್ಜೆಂಟ್ಗೆ ಹೊರಟು ಬಿಟ್ರಲ್ಲ ಅಂತ ಬೇಜಾರು. ಅದೇ ಸ್ವಾಮಿ ಬರ್ತಾರಲ್ಲ ಅನ್ನೋ ಸಂತೋಷ ಒಂದ್ ಕಡೆ. ಇಲ್ಲಿಂದ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿದ ತಕ್ಷಣ ಎಲ್ರೂ ವರಾಂಡದಲ್ಲಿ ಫಸ್ಟ್ ಡ್ರಾಯಿಂಗ್ ಹಾಲಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ಸ್ವಾಮಿ ಬಂದಿದ್ದಾರೆ. ಬಂದಿದ ತಕ್ಷಣ ಕೂತ್ಕೊಂಡ್ಬಿಟ್ಟು ಇವರಿಗೆ ಪಾದಗಳನ್ನ ತೋರಿಸಿ, ತಗೋ ಇತ್ತಾನೆ ತುಂಬಾ ದಿವಸದಿಂದ ನೀನ್ ಕೇಳ್ತಿದ್ದೆ ಅಂದ್ರಂತೆ. ಪಾದ ನಮಸ್ಕಾರ ತಗೊಂಡಿದ್ದಾರೆ. ಇವ್ರ ಗಂಡ ಇದನ್ನು ನೋಡ್ಕೊಂಡು ದೂರ ಕೂತಿದ್ರು, ಯಾಕೆಂದ್ರೆ ಅವರಿಗೆ ನಂಬಿಕೆ ಇಲ್ಲ. ಆಮೇಲೆ ಊಟಕ್ಕೆ ಎಲ್ರು ಹೋಗಿ ಕೂತ್ಕೊಂಡು ಅಡಿಗೆ ಅವರು ಬಡಿಸೋಕ್ ಬರುವಾಗ ಇವ್ರು ಹೇಳಿದ್ರಂತೆ, ಸುಬ್ಬಲಕ್ಷ್ಮಿ ನೀನ್ ಬಡಿಸಮ್ಮ ಅಂದಿದ್ದಾರೆ. ಸರಿ ಅಂತ ಊಟ ಬಡಿಸಿದ್ದಾರೆ. ಇವರಿಗೆ ಸಂತೋಷ, ಆದ್ರೆ ಗಂಡನಿಗೆ ಇದು ಆಗ್ಲಿಲ್ಲ. ಎಲ್ಲ ಊಟ ಎಲ್ಲ ಮುಗಿಸಿ ಎಲ್ರು ಬಂದು ತಿರ್ಗಾ ಡ್ರಾಯಿಂಗ್ ಹಾಲಲ್ಲಿ ಕೂತ್ಕೊಂಡಿರುವಾಗ ಸ್ವಾಮಿ ಏನ್ ಮಾಡಿದ್ರಂತೆ, ಸುಬ್ಬಲಕ್ಷ್ಮಿ ಒಂದು ಪಾಠ ಹೇಳ ಹಾಡು ಹೇಳಮ್ಮ ಅಂದಿದ್ದಾರೆ. ಅವ್ರು ಹಾಡು ಶುರು ಮಾಡಕ್ ಮೊದಲೇ ಹೇಳಿದ್ರಂತೆ, ಯಾರೋ ಇವರು ಯಾರೋ ಪಾಡು ಅಂದಿದ್ದಾರೆ. ಇವರು ಶುರು ಮಾಡಕ್ ಮೊದಲೇ ಹೇಳಿದ್ರಂತೆ, ಒಂದ್ ಲೈನ್ ಹೇಳಿದ ತಕ್ಷಣ ಸದಾಶಿವ ಅವರು ಯಜಮಾನ್ರಿಗೆ ನೋಡ್ಬಿಟ್ಟು, ನೀನು ಅದು ತಾನೇ ಯೋಚನೆ ಮಾಡ್ತಿದ್ಯಾ, ಇವನ್ ಯಾರಪ್ಪ, ಎಲ್ಲಿಂದಲೋ ಬಂದ, ಕೂತ್ಕೊಂಡ, ಕಾಲ್ ಮುಟ್ಟಿ ನಮಸ್ಕಾರ ಮಾಡಂದ, ಬಡಿಸು ಅಂತ ನಾನು ಹೆಂಡ್ತೀನ, ಇವಾಗ ಹಾಡು ಹೇಳು ಅಂತಾನೆ, ಇವನ್ ಯಾರು ಇವನು ಅಂತ ಯೋಚನೆ ಮಾಡ್ತೀಯ ಅಂತ ಕೇಳಿದ್ರಂತೆ. ಕೇಳಿದ ತಕ್ಷಣ ಸದಾಶಿವ ಅವ್ರ ಕಾಲೊಳಗೆ ಕಾಲಿಗೆ ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ ನಾನು ನೆನ್ಸಿದ ತಪ್ಪು, ನೀವು ಪ್ರತ್ಯಕ್ಷ ದೇವ್ರೆ ಅಂತ. ಅವತ್ತಿಂದ ಅವರು ಅವ್ರಿಗೂ ಭಕ್ತರಾದ್ರು, ಗಂಡ ಹೆಂಡತಿ ಇಬ್ರಿಗೂ ಸ್ವಾಮಿನೇ ದೇವರು ಅಂತ ಕೊನೆ ತನಕ. ಊಟಿಲಿರುವಾಗ ಅವರಿಗೆ ಬ್ಲಡ್ ಕ್ಲಾಟ್, ಸದಾಶಿವ MS ಬಂದಿದ್ದೆ, ಕೇಳಿದ್ರು ಸ್ವಾಮಿ ಹತ್ರ, ಇಲ್ಲ ಕೇಳಮ್ಮ ತಲೆಯಲ್ಲಿ ಕ್ಲಾಟ್ ಇದೆ ಅಂತಾರೆ ಡಾಕ್ಟರ್, ತಲೆಯಲ್ಲಿ ಕ್ಲಾಟ್ ಇದೆ ಅಂತಾರೆ ಡಾಕ್ಟರ್, ಏನ್ ಮಾಡೋದು ಕೇಳಮ್ಮ ಅಂದ್ರು. ನಾನು ಅಷ್ಟೇ ಹೇಳಿದೆ ಸ್ವಾಮಿ ಅಂತ ಹೇಳಿದೆ ಅಷ್ಟೇ. ಆದ್ರೆ ಸ್ವಾಮಿ ಏನು ಹೇಳಿದ್ರು, ಇದೆಲ್ಲ ಏನು ಯೋಚನೆ ಮಾಡಬೇಡ ಅಂತ ಏನೋ ಹೇಳಿದ್ರು, ನನಗೆ ಅದು ಅರ್ಥ ಆಗ್ಲಿಲ್ಲ. ಸ್ವಾಮಿ ನೋಡಿದ್ರೆ ಅವ್ರು ಏನ್ ಮಾತಾಡ್ತಾರೆ ಏನು, ನಮಗೆ ಅರ್ಧ ಸತ್ತಿ ಕೈಕಾಲು ಒದರೋಕೆ ಶುರು ಆಗ್ಬಿಡತ್ತಲ್ಲ. ಸ್ವಾಮಿ ನಾನು ಹೇಳಿದೆ, ಅಮ್ಮ ಹೇಳಿದ್ದಾಯ್ತು ಅಂತ ಮಾತ್ರ ಅವ್ರಿಗೆ ಹೇಳಿದೆ. ಆದ್ರೆ ಆಮೇಲೆ ನೋಡಿದ್ರೆ ಅದು ಏನು ಇಲ್ಲ ಅಂತ ಬಂತು, ಆ ಸತ್ತಿ ಏನು ಇಲ್ಲ ಅಂತ ಬಂತು. ತಲೆಯಲ್ಲಿ ಆಪರೇಷನ್ ಏನೂ ಆಗ್ಲಿಲ್ಲ.
1: ಆಮೇಲೆ ಅವ್ರ ಮನೆಯವರು ತೀರ್ಕೊಂಡ್ಮೇಲೆ
0: ಸ್ವಾಮಿ
1: ಹೆಂಗ್ ಬಂದಿತ್ತು,
0: ಸ್ವಾಮಿ ಏನ್ ಮಾಡಿದ್ರಂತೆ, ಇವನ್ನ ಖಂಡಿತ ಬರಬೇಕಂತ ಫೋನ್ ಮಾಡಿ ಅವರು ಶ್ರೀನಿವಾಸನ್ ಬೇಟ, ಇದು ಅದೇನ್ ಕಂಪನಿ, ಶ್ರೀನಿವಾಸನ್ ಅಂತ ಬಾಬಾ ಭಕ್ತರು ಇವಾಗ್ಲೂ ದೊಡ್ಡ ಇವರು, ಅವ್ರಿಗೆ ಫೋನ್ ಮಾಡಿ ಕಾರ್ ಕಳಿಸು, ನನಗೆ MS ಅನ್ನಾಗ ಕಳಿಸ್ಬೇಕು ನೋಡ್ಬೇಕು ಅಂತ ಕೇಳಿದ್ರಂತೆ. ಇಲ್ಲಿ ಬಂದಿದ್ದಾರೆ. ಬಂದ್ಬಿಟ್ಟು ಸ್ವಾಮಿ ಫಸ್ಟ್ ಅಲ್ಲಿ ಇವ್ರು ಕೂತಿದ್ರು. ಸ್ವಾಮಿ ನೋಡಿ ವಿಪರೀತ ಹತ್ತಿದ್ದಾರೆ. ಹೇಳಿದ್ರಂತೆ, ಇಲ್ಲಮ್ಮ ಸುಬ್ಬನೇ ಪಕ್ಷಿಮಿನ ಆಳೋದು ಆಳಬಾರ್ದು, ಸುಬ್ಬಳಿ ವಿಷಯಕ್ಕೆ ನೀರು ಬರಬಾರ್ದು, ಆಮೇಲೆ ಹೀಗೆ ಬರೀ ನತ್ತಿಲಿ ಇನ್ಮೇಲೆ ಬರಬಾರ್ದು, ಏನಾದ್ರೂ ನೀನು ಇಟ್ಕೊಳ್ಳೇಬೇಕು ಅಂತ ಹೇಳಿದ್ರಂತೆ. ಅದೇ ತರ ಒಂದ್ಸತಿ ಇದು ವಿಮೆನ್ಸ್ ಡೇ ಸಂದರ್ಭದಲ್ಲೋ ಏನೋ ಸರಿಗೆ ನೆನಪಿಲ್ಲ ನನಗೆ, ಇವ್ರದ್ದು ಸಂಗೀತ ಇತ್ತು ಅಲ್ಲಿ. ಸಂಗೀತ ಇಟ್ಟಿದ್ರೆ ಇವ್ರು ಹೇಳಿದ್ರಂತೆ, ನೀನು ಸಂಗೀತ ಹೇಳಲೇಬೇಕಂದ್ರೆ ಗಂಟ್ಲು ಪೂರ ಕಟ್ಟಿತ್ತಂತೆ. ಇವ್ರು ಹೇಳಿದ್ರಂತೆ, ಸುಬ್ಬಲಕ್ಷ್ಮಿನ ಪಾಡ ಮುಡಿಯಾದಂತ ಹೇಳ್ರದ್ದು ಅಂದ್ರಂತೆ, ನೀನ ಹೇಳೋದು ಹಾಡಕ್ಕಾಗೋಲ್ಲ ಅಂತ, ಹೋಗಿ ಕೂತ್ಕೊಂಡು ಹೇಳು ಅಂದ್ರೆ ಇವ್ರು ಹೇಳಿದ್ರು. ಇಲ್ಲ ಗಂಟ್ಲು ಏನಿಲ್ಲ, ಮಾತಾಡಕ್ಕೂ ಆಗ್ಲಿಲ್ಲ, ಅವತ್ತು ಸಂಗೀತ ಅಷ್ಟು ಚೆನ್ನಾಗಿ ಬಂತು ನನಗೆ ಅಂತ ಅವ್ರು ಹೇಳಿದ್ರು. ತುಂಬಾ ಅವರಿಗೆ ಆಗಿದೆ ಸಾಕಷ್ಟು. ಶಿವ ಗ್ರೇಟ್ ಡಿವೋಟಿ ಆಫ್ ಸ್ವಾಮಿ, ಸ್ವಾಮಿನೇ ಇಲ್ಲ ಅಂತ ಎಲ್ಲ ಅರ್ಪಿಸಿದ್ರು.
1: ವಿಮೆನ್ಸ್ ಡೇಗೆ ದೀಪ ಹಚ್ಚಕ್ ಕರೆದಿದ್ದಾರೆ ಅಂತ ಬಹಳ ಸಂಭ್ರಮ ಪಟ್ರು ತಮ್ಮ ಹತ್ರ ಅಂತಂದ್ರೆ.
0: ಹೌದು, ತುಂಬಾ ಸಂತೋಷ. ಅವ್ರು ಹೇಳಿದ್ರು ಒಂದು 10 ದಿವಸ ಮೊದಲೇ ಹೇಳಿಬಿಟ್ಟು ನನಗೆ, ಖಂಡಿತ ನೀನ್ ಬರ್ಬೇಕಮ್ಮ, ನೀನ್ ಲೀಲಾ ನೀನ್ ಬಂದ್ಬಿಡು, ನಾನೇ ವಿಮೆನ್ಸ್ ಡೇಗೆ ಈ ಸತಿ ದೀಪ ಹಚ್ತೀನಿ ಅಂದ್ರು. ಅಷ್ಟು ನನ್ನ ಹತ್ರ ಪ್ರೀತಿ. ಅದೇನಾಯ್ತು, ಅವತ್ತೇ ಕೋಲಾಲಂಪುರಲ್ಲಿ ನನ್ನ ತಂಗಿ ಮನೆ ಗೃಹ ಪ್ರವೇಶ. ಬೆಳಿಗ್ಗೆ ಗೃಹ ಪ್ರವೇಶ ಮುಗಿಸಿ ಕೂತಿದ್ದೀನಿ ಆ ಜಗದೀಶನ್ ಅನ್ನೋರ್ ಮನೆಯಲ್ಲಿ ಪೂಜೆಗೆ. ಶಿವದಾಸನ್ ಅವರು ಅಲ್ಲಿ ಇದ್ರು ಅವಾಗ, ನಾನು ಅಲ್ಲಿ ಹೋಗಿದ್ದೀನಿ ಅಂತ ಗೊತ್ತಾಗಿ ಇಬ್ರು ಬಂದು ಜಗದೀಶನ್ ಇಲ್ಲಿ ಇದ್ರು ಅನ್ಸತ್ತೆ ಆ ಟೈಮಲ್ಲಿ, ಶಿವದಾಸ್ ಅಲ್ಲಿ ಇದ್ರು, ಅವ್ರ ಹೆಂಡತಿ ಹೇಳಿ ಕಳಿಸಿ ನನಗೆ ಬಂದು ಅವರು ಸ್ವಾಮಿ ಇದರಲ್ಲಿ ಶಿವದ ಜಗದೀಶನ್ ಮನೆಯಲ್ಲಿ ಅದೇ ಪೂಜೆಗೆ ಅದೇ ದೀಪ ಹಚ್ಚೋ ಅದಕ್ಕೆ ಫಂಕ್ಷನ್ಗೆ ಅಲ್ಲಿ ಹೋಗಿದ್ದೆ ನಾನು ಅವತ್ತು. ಅದಾಯ್ತು ಬಹಳ.

0: ಸಂತೋಷ ಆಯಿತು, ತುಂಬಾನೇ ಚೆನ್ನಾಗಾಯಿತು ಎಂಬಸ್ತು. ಕೊನೆಯಲ್ಲಿ ನಾನು ಹೋಗಿ ನೋಡುವಾಗ ಕೂಡ ನನ್ನ ಫ್ರೆಂಡ್ ಇಲ್ಲಿದ್ದಾರೆ ಸವಿತಾ ರಾಜಗೋಪಾಲ್ ಅಂತ, ನಾನು ಹೋದೆ ನೋಡಕ್ಕೆ. ಆತ್ಮನಾದನ ಏನ್ ಮಾಡೋದ್ರು ಇರಲಿಲ್ಲ, ನೀವು ಮಾತ್ರ ಹೋಗಿ ಎಲ್ಲರೂ ಕರ್ಕೊಂಡು ಹೋಗ್ಬಾರ್ದಂದ್ರು. ನಾನು ಒಳಗೆ ಬರುವಾಗ ನನಗೆ ರೆಸ್ಟ್ರಿಕ್ಷನ್ ಇಲ್ಲ ಅಂದ್ಬಿಟ್ಟು, ಸವಿತಾವ ನೀವು ಬಾಬಾ ನೀನ್ ನನ್ನ ಜೊತೆಗೆ ನೀನ್ ಬಾ ನೀನು ಅಂತ ಒಳಗೆ ಕರ್ಕೊಂಡು ಹೋದೆ. ಹೋಗಿದ್ರೆ ಕಣ್ಣೇ ಬಿಡ್ಲಿಲ್ಲ, ಎಲ್ರು ಬಂದ್ರು ಯಾರು ಬಂದ್ರು ಬಿಡ್ಲಿಲ್ವಂತೆ ಅವರು ಎಂಎಸ್. ಆಮೇಲೆ ಅಡಿಗೆ ಮಾಡೋರಿಗೆ ನನ್ನ ಹತ್ರ ತುಂಬಾ ವಿಶ್ವಾಸ, ಅವ್ರಿಗೆ ಗೊತ್ತು ನಾನಂದ್ರೆ ಇವ್ರಿಗೆ ಬಹಳ ಪ್ರೀತಿ ಅಂತ. ಮಲಗಿರುವಾಗ ಅವ್ರು ಏನ್ ಮಾಡಿದ್ರು ಕಣ್ಣೇ ಬಿಡ್ಲಿಲ್ಲ, ಯಾರು ಕರೆದ್ರು ಊಟ ಮಾಡಕ್ ಅಷ್ಟು ಅಷ್ಟೊತ್ತು ವಿಜಯ ಹತ್ರ ಹತ್ತೊಂದ್ರೆ ಕೊಟ್ಟಿರತ್ತೆ ಮಗಳ ಹತ್ರ ಹೇಳಿದ್ರು, ಅಯ್ಯೋ ಇಷ್ಟೊತ್ತೊಂದ್ರೆ ಕೊಟ್ರು ನೀವೆಲ್ಲ ನೋಡಕ್ ಬರಬೇಡಿ ಮಾ ಹೋಗ್ಬಿಡಿ ನೋಡಲ್ಲ ಅಂದ್ರು. ಅದ್ರೊಳಗೆ ಅಡಿಗೆಯವ್ರು ಬಂದು ಹೇಳಿದ್ರು, ಅಮ್ಮ ಮೆತ್ತಿ ಕಣ್ ತೆಗೆದು ನೋಡಿ ಯಾರು ಕೂತಿದ್ದಾರೆ ನಿಮ್ಮಂತೆ ಅಂದ್ರು. ಕಣ್ ತೆಗೆದ್ಬಿಟ್ಟು ಅಮ್ಮ ಲೀಲ ನೀ ಒಂದೆ ಅಂತ ಗಟ್ಟಿ ಕೈ ಹಿಡ್ಕೊಂಡು ತುಂಬಾ ಹೊತ್ತು ಮಾತಾಡ್ತಿದ್ರು. ಆಮೇಲೆ ನಾನೇ ತಂದಿದ್ದೀನಿ ನಿಮ್ಗೆ ನೋಡಿ ಅಂತ ಬಾಬಾ ಫೋಟೋ ಒಂದು ವಿಭೂತಿ ಕೊಟ್ಟೆ ನಿಂಬಡಿಯಲ್ಲಿ ಇಟ್ಕೊಂಡ್ರು. ಅದೇ ನಾನು ಕೊನೆಯದಾಗಿ ಅವ್ರನ್ನ ನೋಡಿದ್ದು.
1: ಬಹಳ ಸ್ವಾಮಿಯವರ ಭಕ್ತೆ ಅನ್ನೋದು ನಮಗೆಲ್ಲ ಗೊತ್ತಿತ್ತು, ಆದ್ರೆ ಇಷ್ಟು ಇದು ಅನ್ನೋದು ಗೊತ್ತಿಲ್ಲ.
0: ಸ್ವಾಮಿ ಹತ್ರ ಅವರಿಗೆ ಸ್ವಾಮಿ ಸ್ವಾಮಿ ಅಂದ್ರೆ ಅವರಿಗೆ ಅದ್ ಬಿಟ್ಟಿ ಇಲ್ಲ. ಅದೇ ಕೊನೆಯದಾಗಿ ಅವ್ರು ಬಂದಿದ್ದು ಬೆಂಗಳೂರಿಗೆ ಸ್ವಾಮಿ ಹೇಳಿ ಕಳಿಸಿ ಕಾರಲ್ಲಿ ಬಂದ್ರು, ನೋಡ್ಕೊಂಡು ಕಾರ್ನಲ್ಲೇ ವಾಪಸ್ ಹೋದ್ರು.
1: ಆಂಟಿ, ಸ್ವಾಮಿ ಅವ್ರ ಹತ್ರ ತಾವೇನೋ ಡಿಸಿಪ್ಲಿನ್ ವಿಚಾರ ಕೇಳಿದ್ರಿ, ಅದನ್ನ ದಯವಿಟ್ಟು ಹೇಳಿ ಅಂತ.
0: ಒಂದು ಸಾರಿ ವೈಟ್ ಫೀಲ್ಡ್ ನಲ್ಲಿ ಸ್ವಾಮಿ ದರ್ಶನಕ್ಕೆ ಹೋಗಿರುವಾಗ ಸ್ವಾಮಿಯನ್ನು ಕೇಳಿದೆ, ಸ್ವಾಮಿ ತಮ್ಮ ಶಾಲೆಗಳಲ್ಲಿ ಇಂಥ ಡಿಸಿಪ್ಲಿನ್ ಇಷ್ಟು ಚೆನ್ನಾಗಿ ಶಿಸ್ತಿದೆ, ನಮ್ಮಲ್ಲಿ ಎಂತಾದ್ರು ಮಾಡೋಕ್ಕಾಗ್ಲಿಲ್ಲ ನನ್ನಿಂದ, ತಾವು ಇದು ಹೇಗೆ ಮಾಡೋದು ಅಂತ ನನಗೆ ಹೇಳಬೇಕು ಅಂತ ಕೇಳಿದೆ. ಆಗ ಅವರು ಏನು ಹೇಳಿದ್ರು, ಮೂರು ದಿವಸ ಬಂದು ನೀನು ಪುಟ್ಟ ಬರ್ತೀಗೆ ಬಾ, ಅವಾಗ ಗೊತ್ತಾಗತ್ತೆ ನಿನಗೆ ಅಂತ ಹೇಳಿದ್ರು. ನಾನು ಮನಸ್ಸಲ್ಲಿ ಅನ್ಕೊಂಡೆ ಪುಟ್ಟಪರ್ತಿಗೆ ಹೋಗಿ ಮೂರು ದಿವಸ ನಾವು ಎಲ್ಲಿ ಇರೋದು ನೋಡೋಣ ಅಂತ ಅನ್ಕೊಂಡು ಸುಮ್ಮನೆ ಇದ್ದೆ. ಈ ಸಂದರ್ಭದಲ್ಲಿ ಕೋಲಾಲಂಪುರಿಂದ ಜಗದೀಶನ್ ಅನ್ನೋರು ನಮ್ಮ ಮನೆಗೆ ಬರ್ತಾ ಇದ್ರು. ಅವರು ಒಂದು ನಾಲ್ಕೈದು ಜನ ಬಂದ್ಬಿಟ್ಟು ನಮ್ಮ ಮನೇಲಿ ಸ್ವಲ್ಪ ಹೊತ್ತಿ ಇದ್ದು ಮಾತಾಡಿಸ್ಬಿಟ್ಟು ಅಲ್ಲಿಂದ ಹೊರಟರು. ಹೊರಡುವಾಗ ಅವ್ರ ಲಗ್ಗೇಜ್ ಅನ್ನು ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರು ಹೋಗಿ ಇಳ್ಕೊಂಡಿದ ತಕ್ಷಣ ಅಲ್ಲಿ ಹೋಗಿ ನೋಡುವಾಗ ಲಗ್ಗೇಜ್ ತಗೊಂಡೋಗಿರ್ಲಿಲ್ಲ. ನನಗೆ ಫೋನ್ ಮಾಡಿ ಆ ಲಗ್ಗೇಜ್ ಅನ್ನು ಹೇಗಾದ್ರೂ ತಲುಪಿಸಿದ್ಯಾ ಅಂತ ಕೇಳಿದ್ರು. ನಮಗೆ ನಮ್ಮ ಮನೆಯಿಂದ ಎರಡು ಮನೆ ಪಕ್ಕದಲ್ಲಿ ನಮಗೆ ಪರಿಚಯ ಇರೋರೊಬ್ರು ಇದ್ರು, ಅವ್ರನ್ನ ಕೇಳಿದೆ ಅಮ್ಮ ನೀವು ತಾವು ಬರ್ತೀರಾ ಅಂತ. ಅವರು ಸರಿ ನಾನು ಬರ್ತೀನಿ ಅಂದ್ರು. ಅವರನ್ನು ಕರ್ಕೊಂಡು ಒಂದು ಗಾಡಿ ಮಾಡಿಕೊಂಡು ಇಲ್ಲಿಂದ ಪುಟ್ಟಪರ್ತಿಗೆ ಅವ್ರ ಲಗ್ಗೇಜ್ ಅನ್ನು ಜಗದೀಶನ್ ಅವ್ರ ಲಗ್ಗೇಜ್ ತಗೊಂಡು ಹೋದೆ, ಅಲ್ಲಿ ಕೊಟ್ಟೆ. ಕೊಟ್ಟಿದ ಮೇಲೆ ಏನಾಯಿತು, ಅವ್ರಿಗೆ ಏನ್ ಮಾಡಿದ್ರು, ಆ ಕೋಲಾಲಂಪುರಿಗೆ ಬಂದದ್ದು ಅವ್ರಿಗೆ ಇರು ಉಳ್ಕೊಳ್ಳಕ್ ಕೊಟ್ಟಿದ್ದ ಜಾಗದಲ್ಲಿ ಒಂದು ರೂಮ್ ಅನ್ನು ನನಗೆ ಕೊಟ್ಟು ನೀವು ಇಲ್ಲಿ ಇರಿ, ಇನ್ನ ಒಂದು ಎರಡು ಮೂರು ದಿವಸ ಇದ್ದು ಹೋಗಿ ಅಂದ್ರು. ಆ ಮೂರು ದಿವಸ ಸ್ವಾಮಿ ಹೇಳಿದ ತರ ಅಲ್ಲಿ ಇದ್ದು ಮೂರನೇ ದಿವಸ ನಾನು ಹೊರಟು ಬಂದೆ. ನನ್ನ ಕನಸಲ್ಲೂ ನೆನೆಸಿರ್ಲಿಲ್ಲ ಮೂರು ದಿವಸ ಅಲ್ಲಿ ಇದ್ದು ಪುಟ್ಟಪರ್ತಿಲಿ ಇದ್ದು ಸ್ವಾಮಿ ಕರೆದಿದ್ದ ತರ ಇರೋಕೆ ಒಂದು ಅವಕಾಶ ಸ್ವಾಮಿನೇ ನನಗೆ ಮಾಡಿಕೊಟ್ರು ಅಂತ ಹೇಳಬೇಕು. ಇಲ್ಲಾಂದ್ರೆ ಕೋಲಾಲಂಪುರಿಂದ ಲಗ್ಗೇಜ್ ತಗೊಂಡವರು ತಂದವರು ಬೆಂಗಳೂರಲ್ಲಿ ಬಿಟ್ಬಿಟ್ಟು ನನಗೆ ಅದನ್ನ ತಗೊಂಡ್ ಬಾ ಅಂತ ಹೇಳಬೇಕಾದ ಅವಶ್ಯಕ ಇರಲಿಲ್ಲ. ಅಂತ ಸಂದರ್ಭವನ್ನು ಸ್ವಾಮಿನೇ ಮಾಡಿಕೊಟ್ಟು ನನಗೆ ಪುಟ್ಟಪರ್ತಿಯಲ್ಲಿ ಮೂರು ದಿವಸ ಇರೋಕೆ ಅವಕಾಶ ಮಾಡಿಕೊಟ್ರು.
1: ನರಸಿಂಹ ಸ್ವಾಮಿ ಅವರದು ಒಂದು ಎಕ್ಸ್ಪೀರಿಯನ್ಸ್ ತಮಗೆ ಗೊತ್ತಿದೆ, ಅದನ್ನ ದಯವಿಟ್ಟು ಹೇಳಿ.
0: ಸಾಯಿ ಸುಧಾ ಅಂತ ಒಂದು ಮ್ಯಾಗಝಿನ್ ಬರ್ತಾ ಇತ್ತು, ನಾವು ತಾತ ಅವರು ಅದನ್ನು ತರಿಸಿಕೊಂಡು ಹೋದವರು. ಅದರಲ್ಲಿ ಬಿ ವಿ ನರಸಿಂಹಸ್ವಾಮಿ ಅನ್ನೋರು ವಿಶೇಷವಾಗಿ ಅವರೇ ಅದನ್ನು ಬರೀತಿದ್ರು. ತುಂಬಾ ಶಿರಡಿ ಬಾಬಾ ಬಗ್ಗೆ ದೊಡ್ಡ ಭಕ್ತರವರು ತುಂಬಾ ಆರ್ಟಿಕಲ್ಸ್ ಬರೀತಾ ಇದ್ರು. ಆ ಸಂದರ್ಭದಲ್ಲೇ ನಮ್ಮ ಸ್ವಾಮಿಗಳು ಬಾಬಾ ಅವರು ಸತ್ಯಸಾಯಿಬಾಬಾ ಅವರು ಪ್ರಸಿದ್ಧ ಆಗೋಕೆ ಶುರು ಆಗಿತ್ತು. ಅವಾಗ ಏನಾಯಿತು, ಅವರು ನನಗೆ ಕೇಳಿ ಬಂದಿದ್ದು ಆಮೇಲೆ ಹೇಳಿದ್ದ ಏನಂದರೆ, ಸಾಯಿ ಸುಧಾಲಿ ಅವರು ಬರೆದಿದ್ರಂತೆ, ಹೀಗೆ ಯಾರೋ ಒಬ್ಬರು ನಾನೇ ಶಿರಡಿ ಬಾಬಾ ಅವತಾರ ಅಂತ ಹೇಳಿ ಬರ್ತಿದ್ದಾರೆ, ಇದು ಏನು ಅಷ್ಟು ನಂಬೋ ತರ ಇಲ್ಲ ಅಂತ ಅವರು ಬರೆದಿದ್ದರಂತೆ. ನಾವು ಏನಾಯಿತು, ನಮ್ಮ ಮನೆ ಎದುರಿಗೆ ಸ್ವಾಮಿ ಒಂದ್ಸತಿ ಬಂದಿದ್ದಾಗ ಪಟ್ಟಾಳಮ್ಮ ಗುಡಿ ರೋಡಲ್ಲಿ ನಾವಿರುವಾಗ ಸ್ವಾಮಿ ಬಂದಿದ್ರು. ಬೆಳಿಗ್ಗೆನ ಹೊತ್ತು ನಾವೆಲ್ಲ ಏನ್ ಮಾಡೋದು, ಹೊರಗೆ ಕಾಂಪೌಂಡ್ ಅಲ್ಲಿ ನಿಂತ್ಕೊಳ್ತಿದ್ವಿ, ನಮ್ಮನೆ ಎದುರಿಗೆ ತಾನೇ ಸ್ವಾಮಿ ಬಂದ್ರು. ಅಲ್ಲಿದ್ರು ಬಾಲ್ಕನಿ ಇದೆ, ಅವಾಗ ಅವಾಗ 10 ನಿಮಿಷಕ್ಕೆ ಒಂದ್ಸತಿ ಹೊರಗೆ ಬಂದು ನಿಂತ್ಕೊಳ್ಳೋರು. ನಾವು ಸ್ವಾಮಿ ಹೊರಗೆ ಯಾವಾಗಪ್ಪ ಬರ್ತಾರೆ ನೋಡ್ಬಹುದು ಎಲ್ಲ ಅಂತ ಅಲ್ಲಿ ನೋಡುವಾಗ ದೂರದಿಂದಲೇ ಆಶೀರ್ವಾದ ಮಾಡೋರು. ಒಂದ್ ದಿವಸ ಹಾಗೆ ಕಾಂಪೌಂಡ್ ಅಲ್ಲಿ ನಾವು ನಿಂತಿರುವಾಗ ವಯಸ್ಸಾಗಿ ಗಡ್ಡ ಬಿಟ್ಟಿದ್ದವರು, ವಯಸ್ಸಾಗಿದ್ದವರು ಒಬ್ರು ಓಡ್ ಬಂದ್ರು. ನಮ್ಮನೆ ಹಿಂದ್ಗಡೆ ರೋಡ್ ಕಾರ್ನರ್ ಮನೆ ನಮ್ದು, ಹಿಂದ್ಗಡೆ ರೋಡ್ ಒಂದು ಸೈಡ್ ರೋಡ್ ಅಲ್ಲಿ ನಮ್ಮನೆ ಪಕ್ಕದ ಹತ್ರ ನಾವು ಕಾಂಪೌಂಡ್ ವಾಲ್ ಹತ್ರ ನಿಂತಿರುವಾಗ, ಗೋಡೆ ಮಗಳು ನಿಂತಿರುವಾಗ, ಅಮ್ಮ ಇಲ್ಲಿ ಯಾರೋ ಸ್ವಾಮಿಗಳಿದ್ದಾರತ್ತಲ್ಲ ಎಲ್ಲಿ ಹೇಳಿ ಅನ್ವಾಗ, ನನಗೆ ನನ್ನ ತಮ್ಮಂದಿರ್ಗಲ್ಲ ನಮ್ಗೆ ಬಹಳ ಆಶ್ಚರ್ಯ ಆಯ್ತು, ನೋಡಿ ನೋಡಿ ಅಲ್ಲಿ ಮೇಲೆ ಕಾಣಿಸ್ತಾರಲ್ಲ ಅವರೇ ಸ್ವಾಮಿಗಳು ನೋಡಿ ಅಲ್ಲಿ ಎದುರು ಮನೆಯಲ್ಲಿ ಇದ್ದಾರೆ ಅಂದೆ. ಅವರು ಓಡಿ ಓಡಿ ಓಡಿ ಹೋದ್ರು. ಅಲ್ಲಿ ಹೋಗಿ ಅಲ್ಲಿ ಅರ್ಧ ದಿವಸಕ್ಕೆ ಮೇಲೆ ಏನೋ ಇದ್ರು, ಎಷ್ಟೊತ್ತಿದ್ರು ಅನ್ನೋದೆಲ್ಲ ನೆನಪಿಲ್ಲ. ಆದ್ರೆ ಅವತ್ತು ಅವರು ಸ್ವಾಮಿ ಜೊತೆಗೆ ಇದ್ರು, ತುಂಬಾ ಹೊತ್ತು ಗಂಟೆಗಟ್ಟಲೆ ಇದ್ರು ಸ್ವಾಮಿ ಜೊತೆಗೆ. ಸಾಯಂಕಾಲ ನಾವು ಭಜನೆಗೆ ಹೋಗಿದ್ದಾಗ ಅಲ್ಲಿ ಎಲ್ಲರೂ ಹೇಳಿದ್ರು ಬಿ ವಿ ನರಸಿಂಹಸ್ವಾಮಿ ಇವತ್ತು ಬಂದ್ರು ಸ್ವಾಮಿ ನೋಡೋಕೆ, ಸ್ವಾಮಿ ಜೊತೆಗೆ ಮಾತಾಡಿಸಿ ಹೋದ್ರು ಅಂದ್ರು. ಇದು ನಮಗೆಲ್ಲ ಆಶ್ಚರ್ಯವಾಯಿತು, ಯಾಕೆಂದ್ರೆ ನಮ್ಮ ತಾತ ಅವರೆಲ್ಲ ಹೇಳೋರು ಹೀಗೆ ಸ್ವಾಮಿ ಬಗ್ಗೆ ಬರೆದಿದ್ದಾರೆ ನರಸಿಂಹಸ್ವಾಮಿಗಳಂತ ಹೇಳೋ ಸಂದರ್ಭದಲ್ಲಿ ಸ್ವಾಮಿ ನರಸಿಂಹಸ್ವಾಮಿಗಳೇ ಬಂದು ನಮ್ಮ ಸ್ವಾಮಿಯನ್ನು ದರ್ಶನ ಮಾಡಿ ಹೋಗಿ ಮಾತಾಡಿಸಿ ಹೋದ್ರು. ಆದ್ರೆ ಏನ್ ಮಾತಾಡಿದ್ದು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ. ನಾವು ಕಾಲೇಜ್ ಶುರು ಮಾಡೋಕೆ ಮೊದಲು ಕಾಲೇಜ್ ಶುರು ಮಾಡ್ತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ದೆ. ಹಾಕಿ 3 ವರ್ಷ ಆಗಿದ್ರು ಶುರು ಮಾಡಿಲ್ಲ. ಯಾಕೆಂದ್ರೆ ನಮಗೆ ಅಷ್ಟು ಅನುಕೂಲ ಇರಲಿಲ್ಲ, ಮುಂದುವರ್ಸೋಕಾಗಿಲ್ಲ. ಅದಕ್ಕೆ ದುಡ್ಡು ಒಟ್ಟು ಮಾಡಬೇಕು, ದುಡ್ಡು ಮಾಡಬೇಕನ್ನೋ ಉದ್ದೇಶ ಯಾವತ್ತೂ ಇರಲಿಲ್ಲ ನನಗೆ. ಅದರಿಂದ ಕಾಲೇಜ್ ಶುರು ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡೋಣ ಅಂತ ಸುಮ್ಮನೆ ಇದ್ಬಿಟ್ಟೆ. 3 ವರ್ಷ ಕಳೆದ ನಂತರ ಡಿಪಾರ್ಟ್ಮೆಂಟಿಂದ ಒಂದು ಲೆಟರ್ ಬಂತು, 3 ವರ್ಷ ನಿಮಗೆ ಟೈಮ್ ಕೊಟ್ಟಿದ್ವಿ, ನೀವು ಇನ್ನೂ ಕಾಲೇಜ್ ಶುರು ಮಾಡಿಲ್ಲ, ನಿಮಗೆ ಕೊಟ್ಟಿದ್ದ ಆರ್ಡರ್ ಕ್ಯಾನ್ಸಲ್ ಆಗಿದೆ, ರದ್ದು ಮಾಡಿರ್ತೀವಿ ಅಂತ ಬಂತು. ತಕ್ಷಣ ನಮಗೆ ಕೈಯಿಂದ ಒಬ್ರು ಕಿತ್ಕೊಂಡ್ಬಿಟ್ರೆ ನಾವಾಗ ಕೊಟ್ಟರೆ ಕಳ್ಕೊಳ್ಳಲ್ಲ, ಕಳ್ಕೊಂಡಿದ್ದು ಒಂದು ಫೀಲಿಂಗ್ ಬರೋಲ್ಲ, ತಗೊಂಡ್ಬಿಟ್ರಲ್ಲ ಕೊಟ್ಟಿದ್ದ ಪರ್ಮಿಷನ್ ಅಂತ ಒಂದು ಹಠ ಬಂತು. ಅಯ್ಯಯ್ಯೋ ನಾವು ಕೊಟ್ಟಿದ್ದನ್ನ ಕಿತ್ಕೊಂಡ್ಬಿಟ್ರ, ಹಾಗಾದ್ರೆ ಇದೇನೋ ಇರಬೇಕು ಬಿಡಬಾರ್ದು ಅಂತ ತಿರ್ಗಾ ಅಪ್ಲಿಕೇಶನ್ ಒಂದು ರೆಡಿ ಮಾಡಿದೆ. ತಯಾರು ಮಾಡಿಬಿಟ್ಟು ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋದೆ. ವೈಟ್ ಫೀಲ್ಡ್ ಹೋಗಿ ಅವರು ಏನ್ ಮಾಡಿದ್ರು, ನಾನು ಹೇಳಿದೆ ಸ್ವಾಮಿ ಹತ್ರ ಅಪ್ಲಿಕೇಶನ್ ಆಶೀರ್ವಾದ ತಗೊಳಕ್ ಬಂದಿದ್ದೀನಿ ಅನ್ನುವಾಗ, ನನಗೆ ಮುಂದ್ಗಡೆ ಕೂತ್ಕೊಮ್ಮ ಪಕ್ಕದಲ್ಲಿ ಇಲ್ಲೇ ಸ್ವಾಮಿ ಬರ್ತಾರೆ ಅಂದ್ರು. ಕೆಳಗೆ ಕೂತ್ಕೊಳ್ಳಕ್ ಆಗೋಲ್ಲ ನನಗೆ, ಆದ್ರಿಂದ ಅವ್ರಿಗೆ ಹೇಳಿದೆ ಕೆಳಗೆ ಕೂತ್ಕೊಳ್ಳಕ್ ಆಗೋಲ್ಲ, ಕೈ ಬೇರೆ ಫ್ರಾಕ್ಚರ್ ಆಗಿ ಕಟ್ ಹಾಕೊಂಡಿದ್ದೆ, ಅದರಿಂದ ನನಗೆ ಕೆಳಗೆ ಕೂತ್ಕೊಳ್ಳಕ್ ಆಗೋಲ್ಲ, ಬೆಂಚಲ್ಲಿ ಕೂತ್ಕೊಳ್ತೀನಿ ಅಂದೆ. ಆ ವಾಲಂಟಿಯರ್ಸ್ ನನಗೆ ಹೇಳಿದ್ರು ಅಲ್ಲಿ ಕೂತ್ಕೊಂಡ್ರೆ ಸ್ವಾಮಿ ಬರೋದು ಹೇಳಕ್ ಆಗೋಲ್ಲ, ಇಲ್ಲಿ ಕೂತ್ಕೊಳ್ಳಿ ಅಂದ್ರು. ನಾನು ಬೇಡ ಅಂದೆ, ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟೆ ಬೆಂಚ್ ಮೇಲೆ. ಆವಾಗ ಸ್ವಾಮಿ ಬಂದ್ರು, ಬಂದ್ಬಿಟ್ಟು ಎಲ್ಲಿ ನಾನು ಬೇಡ ಅಂದನೋ ಆ ಜಾಗಕ್ಕೆ ಮೊದಲು ಬಂದು ಅಲ್ಲಿರೋರ ಹತ್ರ 5 ನಿಮಿಷ ನಿಂತು ಮಾತಾಡಿ ಹೋದ್ರು. ನನಗೆ ಅಯ್ಯೋ ಹೀಗೆ ಕಳ್ಕೊಂಡು ಅಲ್ಲ ಇಂಥ ಆಪರ್ಚುನಿಟಿ ಅಂತ ಸಂದರ್ಭ ಹೋಯ್ತಲ್ಲ ನೆನೆಸ್ಕೊಂಡಿರುವಾಗ, ಅವತ್ತು ತುಂಬಾ ಹೊತ್ತು ಹಾಲಲ್ಲಿ ಎಲ್ಲಾ ಕಡೆ ಸುತ್ತಿ ಬಂದ್ರು, ನನ್ನ ಪಕ್ಕ ಮಾತ್ರ ಬರಲೇ ಇಲ್ಲ, ಎಲ್ಲ ಸುತ್ತಬಿಟ್ಟು ಕೊನೆಯಲ್ಲಿ ದೂರದಿಂದ ಮೊದಲಿರೋ ಬಾಗಿಲು ದಾರಿಯಿಂದ ಹೊರಗೆ ಹೋಗೋಕೆ ಹೋದ್ರು ಸ್ವಾಮಿ. ನಾನು ಕೂತಿದ್ದ ಕಡೆಯಿಂದ ಜೋರಾಗಿ ಸ್ವಾಮಿ ಅಂತ ಕರೆದೆ. ದೂರದಿಂದ ಆಶೀರ್ವಾದ ಮಾಡಿ ನಗಾಡ್ಕೊಂಡೇ ಪಕ್ಕದಲ್ಲಿ ಬಂದರು. ನಾನು ಹೇಳಿದೆ ಸ್ವಾಮಿ ಕಾಲೇಜ್ ಅಪ್ಲಿಕೇಶನ್ ಇದು ಅಂತ ಹೇಳಿದೆ. ತಕ್ಷಣ ಕೈಯಿಂದ ತಗೊಂಡ್ಬಿಟ್ಟು ಆಶೀರ್ವಾದ ಮಾಡಿ ಹೊರಟರು. ನಾನು ಹೇಳಿದೆ ಸ್ವಾಮಿ ಅದೇ ಒರಿಜಿನಲ್ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಸ್ವಾಮಿ ಅಂದೆ. ನಗಾಡ್ಬಿಟ್ಟು ನನ್ನ ಕೈಲಿ ಬ್ಲೆಸ್ ಮಾಡಿಬಿಟ್ಟು ಕೊಟ್ಟು ಹೋದರು. ಇವತ್ತಿಗೂ ನಮಗೆ ಬೆಂಗಳೂರಲ್ಲಿ ಇರೋ ಪ್ರಸಿದ್ಧ ಕಾಲೇಜುಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ಎಷ್ಟೋ ಹಳೆ ಹೊಸ ಕಾಲೇಜುಗಳೆಲ್ಲ ಇದ್ದರು. ವಿದ್ಯಾಮಂದಿರ PU ಕಾಲೇಜೇ ಬೆಸ್ಟ್ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇರೋ ಒಳ್ಳೆಯ ಸಂಸ್ಥೆಗಳಲ್ಲಿ ಇದೇ ಒಂದು ಅಂತ ಹೇಳಿ ಹೆಸರು ಬಂದಿದೆ ಅಂದರೆ, ಸ್ವಾಮಿ ಅವರು ಇಲ್ಲಿ ಕೂತಿದ್ದಾರೆ, ಅವರು ಆಶೀರ್ವಾದ ಮಾಡಿಕೊಟ್ಟಿದ್ದ ಲೆಟರ್ ಇದೆ. ನಾವು 800 ಮಕ್ಕಳು ಹತ್ರ 800 ಮಕ್ಕಳು ಕಳಿಸಿದ್ರೆ 10-15 ಮಕ್ಕಳು ಫೇಲ್ ಆಗೋಲ್ಲ, 99% ಪಾಸ್ ಪರ್ಸೆಂಟೇಜ್ ಬರ್ತಾ ಇದೆ. ಇದಕ್ಕೆ ಕಾರಣ ಕಾರಣ ನಮ್ಮ ಪರಿಶ್ರಮ ಒಂದು ಕಡೆ ಇರಬಹುದು, ಆದ್ರೆ ಇದೆಲ್ಲದಕ್ಕೂ ಮೇಲಾಗಿ ಸ್ವಾಮಿ ಇಲ್ಲಿ ಇದ್ದುಕೊಂಡು ಅವರು ಮಾಡೋ ಆಶೀರ್ವಾದ ನಮ್ಮನ್ನ ಮೇಲ್ ತಕೊಂಡು ಹೋಗ್ತಾ ಇದೆ ಅಂತ ಬೇರೆ ಯಾವುದು ಇಲ್ಲ. ಅದು ನನ್ನ ಮಾತ್ರ ಅಲ್ಲ, ನನ್ನಲ್ಲಿ ಇರೋ ಈ ನಮ್ಮ ಶಾಲೆಯಲ್ಲಿರೋ ಅಧ್ಯಾಪಕರು ಅಧ್ಯಾಪಕರು ಎಲ್ಲರಿಗೂ ಆ ನಂಬಿಕೆ ಇದೆ, ಸ್ವಾಮಿನೇ ಎಲ್ಲದಕ್ಕೂ ಕಾರಣ ಅಂತ ಅವರುಗಳು ನಂಬುತ್ತಾರೆ. ನನಗೇನ್ ಸಂತೋಷ ಅಂದ್ರೆ ನನ್ನ ಹತ್ರ ಬರೋರು ಎಲ್ಲರೂ ಇದನ್ನ ನಂಬುತ್ತಾರೆ. ನಮ್ಮ ಮಕ್ಕಳು ಸರಿ, ನಮ್ಮಲ್ಲಿ ಭಜನೆ ಇಟ್ಕೊಂಡಿದ್ದೀವಿ, ಬಾಲ ವಿಕಾಸ ಇಟ್ಕೊಂಡು ಎಲ್ಲ ಕಡೆ ಶುರು ಮಾಡೋಕ್ ಮೊದಲಿಂದ ಬಾಲ ವಿಕಾಸ ಇದೆ, ಮಲೇಶ್ವರಂ ಸಮಿತಿ ನಮ್ಮಲ್ಲಿ ಇದೆ, ಸ್ವಾಮಿ ಸಂತೋಷವಾಗಿದ್ದಾರೆ ನಮ್ಮಲ್ಲಿ ಅಂತ ನನಗೆ. ಯಾಕೆ ಅಂದ್ರೆ ಸ್ವಾಮಿನ ಅದು ನಿಮ್ದು ಅನ್ನುವಾಗ ನಾನು ಹೇಳೋದು, ನಾವೆಲ್ಲ ಬಾಡಿಗೆದಾರರು, ಬಾಡಿಗೆಗಿದ್ದೀವಿ, ಆ ಜಾಗಗಳೆಲ್ಲ ಸ್ವಾಮಿ ಇದು ಅಂತ ನಾವು ಭಾವನೆ ಇಟ್ಕೊಂಡಿದ್ದೀವಿ. ಸ್ವಾಮಿ ಅದಕ್ಕೆ ತಕ್ಕನಾಗೆ ಇಲ್ಲಿ ಬರೋ ಮಕ್ಕಳು ಯಾರು ಕೆಳಮಟ್ಟಕ್ಕೆ ಹೋಗೋಲ್ಲ, ಸುಮಾರಾಗಿ ಹೋಗಿದ್ದಾನೆ ಈ ಹುಡುಗ ಅಂತ ನಾವು ಹುಡುಗಿ ಅಂತ ಅನ್ಕೊಂಡಿದ್ರೆ ಯಾವತ್ತೋ ಬರ್ತಾರೆ ಕೇಳಿದ್ರೆ ಎಲ್ಲೋ ಮೇಲೆ ಹತ್ತಿರ್ತಾರೆ ಆ ಮಕ್ಕಳು. ಇದಕ್ಕೆಲ್ಲ ಕಾರಣ ನಮ್ಮ ಜೊತೆಗೆ ನಮ್ಮಲ್ಲಿ ಸ್ವಾಮಿ ಇರೋದು, ಅದರಿಂದಲೇ ನಾವು ಬೆಳೀತಾ ಇದ್ದೀವಿ. ಇದು ಖಂಡಿತ, ಇದು ನಮ್ಮಲ್ಲಿ ನಾವು ಎಲ್ಲರೂ ಇದನ್ನೇ ನಂಬುತ್ತೀವಿ.
1: ಖಂಡಿತ ಹೌದು ಅಣ್ಣ.
0: ಇದು ಇನ್ನ ಒಂದು ಅನುಭವ ನನ್ನದು ಏನಂದ್ರೆ, ನಮ್ಮ ಮನೆಯಲ್ಲಿ ಚಿಕ್ಕ ಹುಡುಗಿಯಿಂದ ನಾನು ಸ್ವಾಮಿಯನ್ನು ನೋಡಿದ್ದರಿಂದ ಸ್ವಾಮಿ ಅಂದ್ರೆ ಬೇರೆ ದೇವರು ಇಲ್ಲ, ಅವರೇ ನನಗೆ ತೀರ ದೇವಸ್ಥಾನಗಳಿಗೆ ಹೋಗೋದು, ದೇವರುಗಳು ನೋಡೋದು, ಮಠಗಳಿಗೆ ಹೋಗೋದು ನಮ್ಮ ಗುರುಗಳೇ ಇದ್ದಿದ್ದಾರೆ, ಎಲ್ಲೂ ಹೋಗ್ತಿರ್ಲಿಲ್ಲ. ಬಾಬಾ ಒಬ್ಬರನ್ನ ಮಾತ್ರ ಎಲ್ಲಿದ್ರೂ ಹೋಗಿ ನೋಡ್ಬೇಕನ್ನೋ ಆಸಕ್ತಿಯಿಂದ ಇದ್ದೆ. ಇವತ್ತಿಗೂ ಅದು ಒಂದೇ ಇಟ್ಕೊಂಡಿದ್ದೀನಿ. ಆ ಸಂದರ್ಭದಲ್ಲಿ ಏನಾಯ್ತು, ಬೆಳಿಗ್ಗೆ 4:30 ಎದ್ದು ಇಲ್ಲಿಂದ ವೈಟ್ ಫೀಲ್ಡ್ ಹೋಗಿ ರಾತ್ರಿ 8:00-9:00 ಬಂದಿದ್ದ ಕಾಲ ಎಲ್ಲ ಇದೆ. ನಾನು ನೆನೆಸ್ಕೊಳ್ತಾ ಇದ್ದೆ, ನನ್ನ ಒಬ್ಬಳ ಬಿಟ್ರೆ ನಮ್ಮ ಯಜಮಾನರಾಗ್ಲಿ ಮಕ್ಕಳಾಗ್ಲಿ ಯಾರಿಗೂ ಇದರಲ್ಲಿ ಅಷ್ಟು ಒಂದು ಆಸಕ್ತಿ ಇರಲಿಲ್ಲ. ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡೋದು, ಸ್ವಾಮಿ ನೀವು ನಮ್ಮ ಮನೆಯಲ್ಲಿ ಪರ್ಮನೆಂಟ್ ಆಗಿ ಇರಬೇಕಂದ್ರೆ, ನನ್ನ ಕಾಲ ಆಗಿದ್ಮೇಲೂ ನಮ್ಮ ಮನೆಯಲ್ಲಿ ಇರಬೇಕಾದ್ರೆ ನನಗೆ ಬರೋ ಒಂದು ಸೊಸೆನಾದರೂ ಸ್ವಾಮಿ ಭಕ್ತಿಯಾಗಿ ಕೊಡಿ, ಅವಾಗಲೇ ನೀವು ನನ್ನಲ್ಲಿ ನಮ್ಮ ಮನೆಯಲ್ಲಿ ಯಾವತ್ತೂ ಇರಬಹುದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಂಬುತ್ತೀರೋ ಇಲ್ವೋ, ನನಗೆ ಬಂದಿರೋ ಸೊಸೆ ಏನಂದ್ರೆ ಅವರಿಗೆ ಏನ್ ಬೇಕೋ ಬೇಡವೋ, ಸ್ವಾಮಿ ಇದ್ರೆ ಸಾಕು ಅಂತ ಒಂದು ಭಕ್ತೆ. ಬಾಲ ವಿಕಾಸಲ್ಲಿ ಇದ್ದಾರೆ ಅವರು, ಭಜನೆಯಾಗಲಿ ಇನ್ನ ಒಂದಾಗ್ಲಿ ಸ್ವಾಮಿ ಸಂಬಂಧಪಟ್ಟಿದ್ದು ಏನೇ ಆದರೂ ಅವರು ಮಾತ್ರ ಇಲ್ಲ, ಅವ್ರ ತಾಯಿ ತಂದೆಯವರು ದೊಡ್ಡ ಭಕ್ತರು, ಇವತ್ತಿಗೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇದರಲ್ಲಿ ಆಶ್ಚರ್ಯ ಏನಂದ್ರೆ, ನಮ್ಮಲ್ಲಿ ಹುಡುಗನ ತಂದೆ ಬಂದು ಹುಡುಗಿ ನೋಡ್ತಾರೆ ಅನ್ನುವಾಗ ಅಷ್ಟು ಬೆಲೆ ಕೊಡ್ತಾರೆ ಅವ್ರ ಮನೆಗೆ. ನಮ್ಮ ಯಜಮಾನ್ ನಾನು ಒಬ್ಳೆ ಫಸ್ಟ್ ಹೋಗಿ ನೋಡಿದ್ದು, ಆಮೇಲೆ ನಮ್ಮ ಯಜಮಾನ್ರು ಹೋಗಿ ನೋಡಿದ್ರು. ಯಾಕೆಂದ್ರೆ ನೋಡ್ಬಿಟ್ಟು ಬೇಡ ಅನ್ನೋ ಒಂದು ಇಟ್ಕೊಂಡಿರ್ಲಿಲ್ಲ ನಾವು, ಒಂದೇ ಹುಡುಗಿ ನೋಡಿದ್ವಿ ಎಸ್ ಅಂತ ಹೇಳಿದ್ವಿ, ಒಬ್ಬರು ನೋಯಿಸೋದು ಬೇಡ ಅಂತ. ಆವಾಗ ಇವ್ರು ನಾನು ಎಸ್ ಅಂದಿದ್ಮೇಲೆ ಹೋಗಿ ನೋಡ್ತೀನಿ ಸರಿಯಾದ ಮೇಲೆ ಅಂತ ಹೋದ್ರು. ಅವ್ರು ಏನ್ ಹೇಳಿದ್ರು, ಅವ್ರು ಬರೋದಾದ್ರೆ ಈ ಟೈಮ್ ಒಳಗೆ ಬರಬೇಕು, ಬೇರೆ ಟೈಮಲ್ಲಿ ಬಂದ್ರೆ ನಾವು ಸರ್ವಿಸ್ಗೆ ಹೋಗ್ಬಿಡ್ತೀವಿ, ಬಾಬಾ ಇದರಲ್ಲಿ ಇದ್ದೀವಿ, ಅದರಿಂದ ಮೆಡ್ರಾಸ್ ಅಲ್ಲಿ ಸುಂದರಂ ಅಲ್ಲಿ ಸರ್ವಿಸ್ಗೆ ಹೋಗ್ಬಿಡ್ತೀವಿ, ಆ ಹುಡುಗಿ ನೋಡ್ಬೇಕಾದ್ರೆ ಈ ಟೈಮ್ ಒಳಗೆ ಬರಬೇಕಂತ ನಮಗೆ ಟೈಮ್ ಕೊಟ್ರು. ಸಾಧಾರಣ ನಮ್ಮಲ್ಲಿ ಹಾಗೆ ಮಾಡೋಲ್ಲ, ಆದ್ರೇನು ನಮ್ಮ ಯಜಮಾನರಿಗೆ ಮನಸ್ಸೊಳಗೆ ಏನು ಹೀಗೆ ಹೇಳ್ತಾರಲ್ಲ ಅನ್ಕೊಂಡು, ಅವರಿಗೆ ಅವಾಗೆಲ್ಲ ಬಾಬಾ ಭಕ್ತಿ ಅಷ್ಟು ಇರಲಿಲ್ಲ. ಏನು ಬಾಬಾ ನೋಡಿ ಭಜನೆ ಸಮಿತಿಗೆ ಹೋಗ್ತೀವಿ ಅಂತಾರೆ, ಬರೋನ್ನ ಬಾ ಅಂತ ಕರೀಲಿಲ್ಲ, ಏನೋ ಹೋಗಿ ನೋಡೋಣ ಅಂತ ಹೋಗಿ ನೋಡಿ ಬಂದರು. ನಮಗೆ ಬಹಳ ಸಂತೋಷ, ನನಗಂತೂ ಬಾಬಾ ಡಿವೋಟಿ ಒಂದು ಬಂದ್ಬಿಡತ್ತಲ್ಲ ನಮ್ಮ ಮನೆಗೆ ಅಂತ ಸಂತೋಷ. ಅದ್ರ ಮದುವೆ ಆಯಿತು. ಇವತ್ತಿಗೂ ನಿಜವಾಗ್ಲೂ ಬಾಬಾ ಭಕ್ತಿ ಅಂದ್ರೆ ನನಗಿಂತ ಜಾಸ್ತಿ ಇದೆ ಅಂತ ಹೇಳ್ಬೇಕು. ಅವ್ರ ಮನೆ ಅಷ್ಟು ಜನಕ್ಕೂ ಏನ್ ಬೇಕಾದ್ರೂ ಎಲ್ಲಾನು ಬಿಟ್ಟುಬಿಡ್ತಾರೆ ಅವರು, ಯಾವ ಹಬ್ಬ ಹುಣ್ಣಿಮೆನು ಬೇಡ, ಸ್ವಾಮಿ ಇದ್ಬಿಟ್ರೆ ಸಾಕು ಅನ್ನೋ ಒಂದು ಉದ್ದೇಶ. ಅಂತ ಒಂದು ಕುಟುಂಬದ ಜೊತೆಗೆ ನನಗೆ ಸಂಬಂಧ ಸಿಕ್ಕಿದೆ. ಅದು ನನಗೆ ನಾವು ಮಾಡಿರೋ ಯೋಗ ಅಂತಲೇ ಹೇಳಬೇಕು.
1: ನಮ್ಮ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳಿಗೆ ನಿಮ್ಮ ಅನುಭವ ಅಮೃತವನ್ನ ಉಣಬಡಿಸಿದೀರಾ. ಎಷ್ಟೋ ವಿಚಾರಗಳು ನಮಗೆಲ್ಲ ಗೊತ್ತೇ ಇರಲಿಲ್ಲ ಅಂತದ್ದು, ಬಹಳ ಅಮೂಲ್ಯವಾದ ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಾ. ಸ್ವಾಮಿ ಅವರೊಂದಿಗಿನ ನಿಮ್ಮ ಒಡನಾಟ ಎಲ್ಲ ನಮಗೆ ವಿಶದವಾಗಿ ತಿಳಿಸಿಕೊಟ್ಟಿದ್ದೀರಾ. ನಮ್ಮ ಕನ್ನಡ ರೇಡಿಯೋ ಸಾಯಿ ಪರವಾಗಿ ತಮಗೆ ಆತ್ಮೀಯವಾದ ವಂದನೆಗಳು. ಸಾಯಿರಮ್ಮ.
0: ಥ್ಯಾಂಕ್ ಯು ಸಾಯಿರಾಮ್. ನಾನು ಇದನ್ನು ನನ್ನ ಭಾಗ್ಯ ಅನ್ಕೊಳ್ತೀನಂತೂ. ನಾವು ತಾವು ನನಗೆ ವಂದನೆ ಹೇಳೋಷ್ಟು ಅದಕ್ಕಿಂತ ನನಗೆ ಇದು ನನಗೆ ಸಿಕ್ಕಿದ್ದು ದೊಡ್ಡ ಭಾಗ್ಯ. ಸ್ವಾಮಿ ಬಗ್ಗೆ ಮಾತಾಡೋ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ತಮಗೆ ವಂದನೆಗಳನ್ನು ಅರ್ಪಿಸಬೇಕು. ಥ್ಯಾಂಕ್ ಯು.
1: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ಈವರೆಗೂ ತಾವು ಭಗವಾನ್ ಶ್ರೀ ಶ್ರೀ ಶ್ರೀ ಸತ್ಯಸಾಯಿ ಬಾಬಾರವರ 93ನೇ ಜನ್ಮ ದಿನೋತ್ಸವದ ಅಂಗವಾಗಿ ನಡೆಸಿಕೊಡಲಾದ ವಿಶೇಷ ಸಂದರ್ಶನವನ್ನ ಆಲಿಸಿದ್ರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್.
2: ಯು ವರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ.
3: You are tuned to Radio Sai Global Harmony, bringing you 24 hours a day the message of love of Bhagwan Sri Satya Sai Baba.